ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯವಿವೆ. ಇಂದು ಮಂಗಳವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948ರ ಜ್ಯೇಷ್ಠ ಮಾಸದ 12ನೇ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 2ನೇ ತಾರೀಖು. ಸಮಯ 5:56.54. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯದೊಂದಿಗೆ ವಿದ್ಯಾತಾರಾ ಸಿಂಗ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಧಾರವಾಡ, ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ದಿಲ್ಲಿ ಕೇಂದ್ರದಿಂದ
1: ಆಕಾಶವಾಣಿ ದಿಲ್ಲಿ ಕಾ ಎಫ್ಎಂ ಗೋಲ್ಡ್ ಚಾನೆಲ್.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಚಿಂತನ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
2: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
3: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
3: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
4: ಕನಕದೀಪ.
0: ಕಲ್ಪನಾ ಹೆಗಡೆಯವರಿಂದ ಚಿಂತನ.
5: ಹಲವಾರು ಸಾಧಕರ ಬದುಕನ್ನು ಅವಲೋಕನ ಮಾಡಿದಾಗ ನಮಗೆ ತಿಳಿದು ಬರುವುದು, ಹಿತೈಷಿಗಳ ಹಿತ ನುಡಿಯಿಂದ ಸಾಧಿಸಿದವರಿಗಿಂತ ಹಿತಶತ್ರುಗಳ ಕಿಡಿನುಡಿಗೆ ಸಾಧಿಸಿದವರೇ ಹೆಚ್ಚು. ನಮ್ಮ ಬಂಧುಗಳಿಗಿಂತ ನಮ್ಮನ್ನು ಕಂಡರೆ ಆಗದವರೇ ಪರೋಕ್ಷವಾಗಿ ಪ್ರೇರಣೆಯಾಗುತ್ತಾರೆ. ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸಲು, ಸತತ ಪ್ರಯತ್ನ ಮಾಡಲು, ಆತ್ಮಸ್ಥೈರ್ಯ ಮೂಡಲು, ಕನಸನ್ನು ನನಸು ಮಾಡಿಕೊಳ್ಳಲು ಶತ್ರುಗಳ ಕೊಂಕು ನುಡಿಯೊಂದು ಕಾರಣವಾಗಬಹುದು. ನಮ್ಮ ಹತ್ತಿರದ ಸ್ನೇಹಿತರು, ಬಂಧುಗಳು ಎಷ್ಟೇ ಸಲಹೆ, ಸೂಚನೆ, ಪ್ರೋತ್ಸಾಹ ನೀಡಿದರೂ ಸಾಧಿಸಬೇಕೆಂಬ ಹಠ ಅಥವಾ ಛಲ ಹುಟ್ಟುವುದು ಹೊಟ್ಟೆಕಿಚ್ಚಿನಿಂದಲೋ ಸೇಡಿನಿಂದಲೋ ಸಿಡಿಸಿದ ಶತ್ರುಗಳ ನುಡಿಯಿಂದ. ಅವರ ಹೀಯಾಳಿಸುವ ಮಾತುಗಳು, ಅಪನಂಬಿಕೆಗಳು ಸಾಧಕರಿಗೆ ಸಾಧನೆಗೆ ಮೆಟ್ಟಿಲುಗಳೇ ಆಗುತ್ತವೆ. ಮೂರನೇ ವ್ಯಕ್ತಿಯೊಂದಿಗೆ ಅವರು ಹೇಳುವ ಮಾತುಗಳು ಎಂಥವರನ್ನೂ ಪುಟಿದೇಳುವಂತೆ ಮಾಡುತ್ತವೆ. ಇದನ್ನೇ ಬಸವಣ್ಣನವರು ಹೊಯ್ದವರೆನ್ನ ಹೊರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ ಕೂಡಲ ಸಂಗಮ ದೇವ ಎಂದು ವಚನವೊಂದರಲ್ಲಿ ಹೇಳಿರುವುದು ಅಕ್ಷರಶಃ ಸತ್ಯವಾಗಿದೆ. ಅವರ ಈ ಒಂದು ವಚನ ಜನರಿಗೆ ದೊಡ್ಡ ಜೀವನ ಪಾಠವಾಗಿದೆ.

0: ಅನೇಕರಿಗೆ ಹೊಗಳಿಕೆಯು ಬಹಳ ಇಷ್ಟವಾಗುತ್ತದೆ. ಸಾರ್ವಜನಿಕವಾಗಿ ಜನರೆದುರು ಇಲ್ಲದ ಸಂಗತಿಗಳನ್ನು ಸೇರಿಸಿ ಹೊಗಳಿದರೆ ತುಂಬಾ ಖುಷಿಯಾಗಿ ಏನು ಬಹುಮಾನ ಬೇಕಾದರೂ ಕೊಡುವ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಹಿಂದೆಲ್ಲ ರಾಜಮಹಾರಾಜರು ಹೊಗಳು ಭಟ್ಟರನ್ನು ನೇಮಿಸಿಕೊಳ್ಳುತ್ತಿದ್ದರಂತೆ. ಹಾಗಿದ್ದರೆ ಮುಖಸ್ಥಿತಿ ಎಂಬುದಕ್ಕೆ ಎಷ್ಟು ಮಾನ್ಯತೆ ಇದೆ ಅಲ್ಲವೇ? ಎಷ್ಟೋ ಜನರು ವಸ್ತುಸ್ಥಿತಿಯನ್ನು ನೇರವಾಗಿ ಹೇಳಿದರೆ ನಮ್ಮ ಮಾತಿಗೆ ಮನ್ನಣೆ ಕೊಡಲಾರರು. ಅವರಿಗೆ ಹೊಗಳಿಕೆಯ ಭ್ರಮಾಲೋಕವೇ ಇಷ್ಟ. ಮನುಷ್ಯನಿಗೆ ಅಭಿಮಾನದಿಂದ ಆಗುವ ಲಾಭಕ್ಕಿಂತ ಅವಮಾನದಿಂದ ಆಗುವ ಲಾಭವೇ ಹೆಚ್ಚು. ಆದರೆ ನಮಗೆ ಅವಮಾನವಾದಾಗ ಒಂದು ಕ್ಷಣ ಅದು ಮನಸ್ಸಿಗೆ ಬೇಸರವನ್ನೋ ದುಃಖವನ್ನೋ ತರಬಹುದು. ಅದನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಮ್ಮನ್ನು ನಾವು ತಿದ್ದಿಕೊಂಡು ಮುನ್ನಡೆದಾಗ ನಮಗೆ ಗೆಲುವು ನಿಶ್ಚಿತ. ಕೆಲವರು ಅವಮಾನವಾದಾಗ ಕುಗ್ಗಿ ಹೋಗುತ್ತಾರೆ, ತಮ್ಮ ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಆ ಸಮಯದಲ್ಲಿ, ಅಂದರೆ ನಕಾರಾತ್ಮಕ ಯೋಚನೆ ಹೆಚ್ಚಾದಾಗ, ನಮ್ಮಿಂದ ಸಾಧ್ಯವಾಗುವ ಕೆಲಸವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ನಾವು ನಮ್ಮ ಹಿತೈಷಿಗಳ ಮನ ನೋಯಿಸಬಾರದೆಂದು ಅವರ ಒಂದು ಚಿಕ್ಕ ಕೆಲಸವನ್ನು ದೊಡ್ಡ ಸಾಧನೆ ಎಂದು ಹೊಗಳುವುದಿದೆ. ಇದರಿಂದ ಕೆಲವರು ಹೊಗಳಿಕೆಗೆ ಮೈಮರೆತು ದೊಡ್ಡ ಸಾಧನೆಯ ಕನಸನ್ನೇ ಮರೆತು ಬಿಡುತ್ತಾರೆ. ಅದೇ ಕಷ್ಟಗಳನ್ನು ಅವಮಾನಗಳನ್ನು ಎದುರಿಸಿದವರಿಗೆ ಮುಂದೆ ಯಾವುದೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತಾರೆ. ಅವರಲ್ಲಿಯ ತಾಳ್ಮೆ ಹೆಚ್ಚಾಗುತ್ತದೆ. ಬದುಕಿನ ಅನುಭವಗಳು ಪಾಠವನ್ನು ಕಲಿಸುತ್ತವೆ. ಅವರಿಗೆ ಅವರ ಧ್ಯೇಯ ಅಥವಾ ಗುರಿ ಸ್ಪಷ್ಟವಾಗಿರುತ್ತದೆ. ಇದೇ ಕಾರಣಕ್ಕಾಗಿಯೇ ಎಷ್ಟೋ ಜನ ಸಿರಿವಂತ ಮಕ್ಕಳು ಸಾಧಿಸದೇ ಇರುವುದನ್ನು ಬಡವರ ಮಕ್ಕಳು ಸಾಧಿಸುತ್ತಾರೆ. ಅವರಿಗೆ ಅನುಕೂಲಗಳು ಸೌಲಭ್ಯಗಳು ಕಡಿಮೆ ಇದ್ದರೂ ಆತ್ಮವಿಶ್ವಾಸ ಮತ್ತು ಛಲ ಹೆಚ್ಚಾಗಿರುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಏಕಲವ್ಯ. ಇಲ್ಲಿ ದ್ರೋಣಾಚಾರ್ಯರು ಏಕಲವ್ಯನಿಗೆ ಬೇಡರ ಮಗನೆಂಬ ಕಾರಣಕ್ಕೆ ಬಿಲ್ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ಆದರೆ ಏಕಲವ್ಯನ ಕಲಿಯುವ ಹಸಿವು ಮತ್ತು ಛಲ ಎಷ್ಟಿತ್ತೆಂದರೆ, ದ್ರೋಣಾಚಾರ್ಯರು ನೇರವಾಗಿ ಕಲಿಸಲು ನಿರಾಕರಿಸಿದಾಗ ಅವರ ಮಣ್ಣಿನ ಪ್ರತಿಮೆಯನ್ನು ನಿರ್ಮಿಸಿ ಕಠಿಣ ಅಭ್ಯಾಸದಿಂದ ಅರ್ಜುನನನ್ನೇ ಮೀರಿಸುವ ಬಿಲ್ಲುಗಾರನಾಗುತ್ತಾನೆ. ಮೊದಲು ನಮ್ಮ ಮೇಲೆ ನಂಬಿಕೆ ಇರಬೇಕು. ದೌರ್ಬಲ್ಯಗಳ ಅರಿವಿದ್ದಂತೆ ಸಾಮರ್ಥ್ಯಗಳ ತಿಳಿವೂ ಇರಬೇಕು. ಯಾರೋ ಹೇಳಿದ ಮಾತಿಗೆ ಇಟ್ಟ ಒಳ್ಳೆಯ ಹೆಜ್ಜೆಯನ್ನು ಹಿಂದಿಡಬಾರದು. ಕಂಫರ್ಟ್ ಜೋನ್ನಿಂದ ರಿಸ್ಕ್ ಜೋನ್ಗೆ ಬಂದಾಗಲೇ ಸಾಧನೆ ಸಾಧ್ಯವಾಗುವುದು. ಹಗಲುಗನಸು ಕಾಣುವ ಬದಲು ಕನಸನ್ನು ನನಸು ಮಾಡಿಕೊಳ್ಳಲು ಹಗಲು ರಾತ್ರಿಯನ್ನದೇ ಶ್ರಮಿಸಿದಾಗ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ.
1: ಇದುವರೆಗೆ ಕಲ್ಪನಾ ಹೆಗಡೆಯವರಿಂದ ಚಿಂತನ ಕೇಳಿದ್ರಿ, ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ನಮಸ್ಕಾರ ರೈತ ಬಾಂಧವರೇ. ಕುರಿಗಳಲ್ಲಿ ಸಿಡುಬು ರೋಗ, ಈ ರೋಗವು ವೈರಸ್ನಿಂದ ಬರ್ತದೆ. ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ರೋಗ ಪೀಡಿತ ಕುರಿಯಿಂದ ಆಹಾರ, ನೀರು, ಗಾಳಿಯ ಮುಖಾಂತರ ಬೇರೆ ಕುರಿಗಳಿಗೆ ಈ ರೋಗ ಸುಲಭವಾಗಿ ಹರಡುತ್ತದೆ. ರೋಗ ಪೀಡಿತ ಕುರಿಗಳಲ್ಲಿ 105-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಕಂಡು ಬರ್ತದೆ. ತುಪ್ಪಟ ಇಲ್ಲದ ಜಾಗಗಳಾದ ಕಂಕಳ, ಪಕ್ಕೆಯಲ್ಲಿ, ತೊಡೆಯ ಒಳಭಾಗ, ಹೊಟ್ಟೆಯ ಮೇಲಿನ ಭಾಗ, ಬಾಯಿ, ತುಟಿ ಮತ್ತು ಮೂಗಿನ ಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಾಗಿ ನಂತರ ಅವುಗಳಿಂದ ತಿಳಿಯಾದ ರಕ್ತ ಮಿಶ್ರಿತ ನೀರು ಸೋರಲು ಪ್ರಾರಂಭವಾಗ್ತದೆ. ಅಲ್ಲದೆ ಗುಳ್ಳೆಗಳು ಗಟ್ಟಿಯಾದ ಕೀವಿನಿಂದ ಕೂಡಿರುತ್ತದೆ. ಸರಿಯಾಗಿ ರೋಗ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗದಿಂದ 50%-ಕ್ಕೂ ಹೆಚ್ಚು ಕುರಿಗಳು ಸಾಯ್ತವೆ. ರೋಗ ಕಂಡ ತಕ್ಷಣ ಪಶುವೈದ್ಯರ ಬಳಿ ಔಷಧ ಉಪಚಾರ ಮಾಡಿಸಬೇಕು. ರೋಗ ಪೀಡಿತ ಕುರಿಗಳನ್ನ ಹಿಂಡಿನಿಂದ ಬೇರ್ಪಡಿಸಿ ಚಿಕಿತ್ಸೆ ಮಾಡಿಸಬೇಕು. ಈ ರೋಗದ ತಡೆಗೆ ಮುಂಜಾಗ್ರತೆ ಕ್ರಮವಾಗಿ ರೋಗ ಪೀಡಿತ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ ಲಸಿಕೆ ಹಾಕಿಸಬೇಕು. ಒಂದು ಸಲ ರೋಗದಿಂದ ಮುಕ್ತಗೊಂಡ ಕುರಿಗಳಿಗೆ ಈ ಸೋಂಕು ಪುನಃ ಬರೋದಿಲ್ಲ. ಆರೋಗ್ಯವಿರುವ ಕುರಿಗಳಿಗೆ ಕುರಿ ಸಿಡುಬು ಲಸಿಕೆ ಹಾಕಿಸಬೇಕು. ಇನ್ನು ಮೇವು ಪೋಲಾಗದಂತೆ ತಡೆಯುವ ಮುನ್ನೆಚ್ಚರಿಕೆ ಕ್ರಮಗಳು ಏನಪ್ಪಾ ಅಂದ್ರೆ, ಸಂಗ್ರಹಿಸಿದ ಮೇವು ಕೀಟಗಳಿಂದ ಶಿಲೀಂಧ್ರ

0: ಗಳಿಂದ ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಬೇಕು. ಮೇವನ್ನು ಬಳಸುವಾಗ ಒಂದು ಕಡೆಯಿಂದ ತೆಗೆಯಲು ಪ್ರಾರಂಭಿಸಿ ಇನ್ನೊಂದೆಡೆಗೆ ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಕೇವಲ ಅಗತ್ಯಕ್ಕೆ ಅನುಗುಣವಾಗಿ ಮೇವನ್ನು ಹೊರತೆಗೆದು ಬಳಸಬೇಕು. ಮಳೆಗಾಲದಲ್ಲಿ ಮತ್ತು ಇತರೆ ಸಂದರ್ಭಗಳಲ್ಲಿ ಹಸಿರು ಮೇವು ದೊರೆತಲ್ಲಿ ಹಸಿರು ಮೇವಿನ ಉಪಯೋಗವನ್ನು ಹೆಚ್ಚುಗೊಳಿಸಿ ಒಣಮೇವನ್ನು ಇತರೆ ಸಂದರ್ಭಗಳಲ್ಲಿ ಬಳಸಲು ಕಾಯ್ದಿರಿಸಬೇಕು. ರಸಮೇವು ತಯಾರಿಸಿಟ್ಟುಕೊಳ್ಬೇಕು. ಬರಗಾಲದ ಸಮಯದಲ್ಲಿ ದನಗಳು ತಿನ್ನದೇ ಉಳಿದ ಒಣಮೇವನ್ನು ಹಾಳು ಮಾಡದೆ ಒಣಗಿಸಿ ಕಾಯ್ದಿಟ್ಟಲ್ಲಿ ಅದನ್ನು ರುಚಿಪಡಿಸಿ ಮತ್ತೆ ಉಪಯೋಗಿಸಬಹುದು. ಮೇವನ್ನು ಸಣ್ಣ ಸಣ್ಣ ತುಂಡುಗಳಾಗಿ 0.5 ರಿಂದ 1 ಸೆಂಟಿಮೀಟರ್ ಕತ್ತರಿಸಿ ತಿನ್ನಿಸಬೇಕು. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟು ಮೇವಿನ ನಿರ್ವಹಣೆ ಮಾಡಿದ್ದಲ್ಲಿ ಮೇವಿನ ಬಳಕೆಯನ್ನು ಹೆಚ್ಚು ಸಮರ್ಥವಾಗಿಸಬಹುದು. ಇನ್ನು ಬೇಸಿಗೆಯಲ್ಲಿ ಕುಡಿಯಲು ಹಾಗೂ ಅಡುಗೆಗೆ ಬಳಸುವ ನೀರು ಅತಿ ಶುದ್ಧವಾಗಿರಬೇಕು. ಇದಕ್ಕಾಗಿ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ, ಕುಡಿಯುವ ನೀರನ್ನು ಸಂಗ್ರಹಿಸುವ ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯನ್ನು ಸರಿಯಾದ ಮುಚ್ಚಳದಿಂದ ಮುಚ್ಚಬೇಕು. ಟಾಕಿ ಇಲ್ಲವೇ ಮಣ್ಣಿನ ಗಡಿಗೆಯ ನಳವನ್ನು ಹೊಂದಿರಬೇಕು. ಕೈಗಳನ್ನು ಸಾಬೂನಿನಿಂದ ತೊಳೆದು ನೀರು ಸಂಗ್ರಹಿಸಬೇಕು. 2-3 ದಿನಗಳಿಗೊಮ್ಮೆ ಟಾಕಿಗಳನ್ನು ತೊಳೆದು ಸ್ವಚ್ಛಗೊಳಿಸಬೇಕು. ನೇರವಾಗಿ ಕೈಗಳನ್ನು ನೀರಿನ ಟಾಕಿಯಲ್ಲಿ ಹಾಕದೆ ಹಿಡಿಕಿ ಇರುವ ಲೋಟಗಳನ್ನು ಬಳಸಬೇಕು. ಬೇಸಿಗೆಯಲ್ಲಿ ಮಲಿನಗೊಂಡ ನೀರನ್ನು ಕುಡಿಯೋದ್ರಿಂದ ವಾಂತಿಭೇದಿ, ಅತಿಸಾರ, ಆಮಶಂಕೆ, ಕಾಮಾಲೆ, ಟೈಫಾಯ್ಡ್ನಂತಹ ತೀವ್ರ ಪ್ರಾಣ ಅಪಾಯಕಾರಿ ರೋಗಗಳು ಬರುವ ಸಂಭವ ಹೆಚ್ಚು. ಆದುದರಿಂದ ಕುದಿಸಿ ಆರಿಸಿದ ನೀರನ್ನು ಬಳಸುವುದು ಅತ್ಯುತ್ತಮ. ವಾಂತಿಭೇದಿ ಬಂದಾಗ ಅಲಕ್ಷಿಸದೆ ತಕ್ಷಣ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಚಿಕಿತ್ಸೆ ಪಡೆಯಿರಿ. ಇದಕ್ಕೂ ಮುಂಚಿತವಾಗಿ ORS ಪುಡಿಯನ್ನು ಕಾಯಿಸಿ ಆರಿಸಿದ ನೀರಿನಲ್ಲಿ ಬೆರೆಸಿ ಕುಡಿಸಬೇಕು. ಇಲ್ಲವಾದಲ್ಲಿ ಪ್ರಾಣಾಪಾಯ ಸಂಭವ ಹೆಚ್ಚು. ಇನ್ನು ಸಿರಿಧಾನ್ಯಗಳ ವಿಶೇಷತೆ. ಸಿರಿಧಾನ್ಯಗಳಾದ ನವಣೆ, ಸಾವೆ, ಹಾರಕ, ಬರುಗು, ಊದಲು, ಸಜ್ಜೆಗಳು ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿವೆ. ಅದರಲ್ಲೂ ನವಣೆ ಅತ್ಯಂತ ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿದೆ. ಕಡಿಮೆ ಪ್ರಮಾಣದ ಶರ್ಕರ ಪಿಷ್ಟವನ್ನು ಹೊಂದಿರುವ ಸಿರಿಧಾನ್ಯಗಳ ಸೇವನೆಯು ಸಕ್ಕರೆ ರೋಗ, ಬೊಜ್ಜು ಹಾಗೂ ಹೃದಯ ಸಂಬಂಧಿತ ವ್ಯಾಧಿಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಸಿರಿಧಾನ್ಯಗಳಲ್ಲಿ ಅಕ್ಕಿ, ಗೋಧಿಗಳಿಗಿಂತ 6-7 ಪಟ್ಟು ಹೆಚ್ಚಿನ ಪ್ರಮಾಣದ ನಾರಿನಂಶ ಇದೆ. ಈ ಉಪಯುಕ್ತ ನಾರಿನಂಶವೇ ಸಿರಿಧಾನ್ಯಗಳ ವಿಶೇಷ ಆರೋಗ್ಯಕಾರಿ ಗುಣ ಹೊಂದಿರುತ್ತದೆ. ಈ ನಾರಿನಂಶವು ರಕ್ತದಲ್ಲಿನ ಕೊಲೆಸ್ಟ್ರಾಲ್, ಸಕ್ಕರೆ ಮುಂತಾದ ಅಂಶಗಳನ್ನು ಕಡಿಮೆ ಮಾಡಿ ಡಯಾಬಿಟಿಸ್, ಬೊಜ್ಜು, ಹೃದಯ ರೋಗಗಳ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಲಬದ್ಧತೆ, ದೊಡ್ಡ ಕರುಳಿನ ಕ್ಯಾನ್ಸರ್ಗಳಂತಹ ರೋಗಗಳನ್ನು ತಡೆಗಟ್ಟಬಲ್ಲದು. ಸಿರಿಧಾನ್ಯಗಳ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಇವುಗಳಲ್ಲಿ ಖನಿಜಾಂಶವು ಇತರೆ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಿರುತ್ತದೆ. ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ರಕ್ತಹೀನತೆಯು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈ ರಕ್ತಹೀನತೆಯು ಮಕ್ಕಳಲ್ಲಿ 80%, ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ 90%, ಹದಿಹರೆಯದ ಹುಡುಗಿಯರಲ್ಲಿ 90%ರಷ್ಟು ಕಂಡುಬರುತ್ತದೆ. ಸಿರಿಧಾನ್ಯಗಳಲ್ಲಿರುವ ಹೆಚ್ಚಿನ ಕಬ್ಬಿಣಾಂಶವು ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಹಾಯಕವಾಗಿದೆ. ಅತ್ಯಂತ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅಥವಾ ಸುಣ್ಣವಿರುವುದು ರಾಗಿಯ ವಿಶೇಷ ಗುಣ. ಜೀವಕೋಶಗಳ ರಚನೆಯನ್ನು ಸಂರಕ್ಷಿಸಲು ಬೇಕಾಗಿರುವ ರಂಜಕವು ಅಕ್ಕಿಗೆ ಹೋಲಿಸಿದರೆ ಸಿರಿಧಾನ್ಯಗಳಲ್ಲಿ ಹೇರಳವಾಗಿದೆ. ಬೆಳೆಯುವ ಮಕ್ಕಳಿಗಷ್ಟೇ ಅಲ್ಲದೆ ಋತುಬಂಧದ ಹಂತದಲ್ಲಿರುವ ಮಹಿಳೆಯರಿಗೂ ಅವಶ್ಯಕವಾಗಿರುವ ಕ್ಯಾಲ್ಸಿಯಂ ಸಿರಿಧಾನ್ಯಗಳಲ್ಲೊಂದಾದ ರಾಗಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಮಕ್ಕಳಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಅವಶ್ಯಕವಿರುವ ಜಿಂಕ್ ಅಥವಾ ಸತುವು ಈ ಸಿರಿಧಾನ್ಯಗಳಲ್ಲಿದೆ.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಡವಿ ಸೋಮಾಪುರದ ಮುತ್ತಪ್ಪ ಚನ್ನಪ್ಪ ಅಂಗಡಿ ಮತ್ತು ಮೇಳದವರಿಂದ ಲಾವಣಿ ಪದ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಡವಿ ಸೋಮಾಪುರದ ಮುತ್ತಪ್ಪ ಚನ್ನಪ್ಪ ಅಂಗಡಿ ಮತ್ತು ಮೇಳದವರಿಂದ ಲಾವಣಿ ಪದ ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ವೆಲ್ಡಿಂಗ್ ತಂತ್ರಜ್ಞಾನದ ಮಹತ್ವ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಸುಧೀರ್ ಡಿ ಕುಲಕರ್ಣಿ.
2: ವೆಲ್ಡಿಂಗ್ ಎಂದರೆ ಲೋಹ ಅಥವಾ ಥರ್ಮೋಪ್ಲಾಸ್ಟಿಕ್ ವಸ್ತುಗಳನ್ನು ಶಾಖ, ಒತ್ತಡ ಅಥವಾ ಎರಡರ ಸಹಾಯದಿಂದ ಕರಗಿಸಿ ಒಟ್ಟಿಗೆ ಜೋಡಿಸುವ ಪ್ರಕ್ರಿಯೆ. ವೆಲ್ಡಿಂಗ್ ಇತಿಹಾಸವು ಪ್ರಾಚೀನ ಲೋಹಶಾಸ್ತ್ರದಿಂದ ಆಧುನಿಕ ಸ್ವಯಂಚಾಲಿತ ವ್ಯವಸ್ಥೆಗಳವರೆಗೆ ಮಾನವನ ಆವಿಷ್ಕಾರದ ಪ್ರಯಾಣವಾಗಿದೆ. ಅತ್ಯಂತ ಹಳೆಯ ವೆಲ್ಡಿಂಗ್ ವಿಧಾನ ಫೋರ್ಜ್ ವೆಲ್ಡಿಂಗ್. ಕಮ್ಮಾರರು ಕಬ್ಬಿಣವನ್ನು ಕಾಯಿಸಿ ಸುತ್ತಿಗೆಯಿಂದ ಹೊಡೆದು ಜೋಡಿಸುವುದೇ ಈ ವಿಧಾನ. ರೋಮನ್ನರು ಮತ್ತು ಮಧ್ಯಕಾಲೀನ ಕಮ್ಮಾರರು ರಕ್ಷಾಕವಚ, ಉಪಕರಣ ಮತ್ತು ಕಟ್ಟಡಗಳಿಗೆ ಇದನ್ನು ಬಳಸುತ್ತಿದ್ದರು. ಭಾರತದ 4ನೇ ಶತಮಾನದ ದೆಹಲಿ ಕಬ್ಬಿಣದ ಕಂಬ ಅಥವಾ ಕುತುಬ್ ಮಿನಾರ್ ಇದಕ್ಕೆ ಉದಾಹರಣೆ. 1800ರ ಕೈಗಾರಿಕಾ ಕ್ರಾಂತಿ ಹಾಗೂ ಎರಡು ಪ್ರಮುಖ ಆವಿಷ್ಕಾರಗಳು ವೆಲ್ಡಿಂಗ್ ಅನ್ನು ಬದಲಾಯಿಸಿದವು. ಮೊದಲನೆಯದಾಗಿ ಗ್ಯಾಸ್ ವೆಲ್ಡಿಂಗ್. ಫ್ರೆಂಚ್ ವಿಜ್ಞಾನಿಗಳಾದ ಎಡ್ಮಂಡ್ ಫೌಜೆ ಮತ್ತು ಚಾರ್ಲ್ಸ್ ಪಿಕಾರ್ಡ್ ಆಕ್ಸಿಎಥಿಲೀನ್ ವೆಲ್ಡಿಂಗ್ ಅನ್ನು ಅಭಿವೃದ್ಧಿಪಡಿಸಿದರು. ಉಕ್ಕನ್ನು ಕರಗಿಸುವಷ್ಟು ಬಿಸಿಯಾದ ಜ್ವಾಲೆ ಸುತ್ತಿಗೆಯಲ್ಲದೆ ಜೋಡಿಸಲು ಸಹಾಯ ಮಾಡಿತು. ಎರಡನೆಯದು ವಿದ್ಯುತ್ ಆರ್ಕ್ ವೆಲ್ಡಿಂಗ್. ನಿಕೋಲಸ್ ಬೊರ್ನಾಡ್ 1981ರಲ್ಲಿ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಪೇಟೆಂಟ್ ಪಡೆದರು. ನಂತರ ಸಿಎಲ್ ಕಾಫಿನ್ ಲೋಹದ ಎಲೆಕ್ಟ್ರೋಡ್ ಆರ್ಕ್ ವೆಲ್ಡಿಂಗ್ ಅಭಿವೃದ್ಧಿಪಡಿಸಿದರು. ಇದು ವೇಗವಾಗಿ ಬಲವಾದ ಜೋಡಣೆ ನೀಡಿ ಆಧುನಿಕ ವಿದ್ಯುತ್ ವೆಲ್ಡಿಂಗ್ಗೆ ಅಡಿಪಾಯ ಹಾಕಿತು. 20ನೇ ಶತಮಾನಕ್ಕೆ ಅನೇಕ ಬದಲಾವಣೆಗಳು ಕಂಡುಬಂದವು. ಅವುಗಳಲ್ಲಿ ಪ್ರಮುಖವಾದವುಗಳು ನಿಖರ ಕೆಲಸಕ್ಕೆ ಅಟೋಮಿಕ್ ಹೈಡ್ರೋಜನ್ ವೆಲ್ಡಿಂಗ್, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಥವಾ ಸ್ಟಿಕ್ ವೆಲ್ಡಿಂಗ್, ಟಿಗ್ ವೆಲ್ಡಿಂಗ್ ಮತ್ತು ಮಿಗ್ ವೆಲ್ಡಿಂಗ್ ವಿಧಾನಗಳು ಮುಖ್ಯವಾದವುಗಳಾಗಿವೆ. ಎರಡನೇ ಮಹಾಯುದ್ಧದ ನಂತರ ಸಬ್ಮರ್ಜ್ ಆರ್ಕ್ ವೆಲ್ಡಿಂಗ್ನಲ್ಲಿ ಹಡಗು ನಿರ್ಮಾಣ ಮತ್ತು ಪ್ರೆಸರ್ ವೆಸಲ್ಗಳನ್ನು ಬಳಸಲಾಯಿತು. 1950ರ ದಶಕದ ಹೊತ್ತಿಗೆ ವೆಲ್ಡಿಂಗ್ ಕೇವಲ ಕೌಶಲ್ಯವಾಗಿರದೇ ಇಂಜಿನಿಯರಿಂಗ್ ಪ್ರಕ್ರಿಯೆಯಾಗಿ ಬದಲಾಯಿತು. ಆಟೋಮೇಷನ್, ಹೊಸ ವಸ್ತುಗಳು ಮತ್ತು ಇಂಡಸ್ಟ್ರಿಯಲ್ 4.0 ಕಾರಣದಿಂದ ವೆಲ್ಡಿಂಗ್ನಲ್ಲಿ ವೇಗದ ಬದಲಾವಣೆಗಳು ಆಗಿವೆ. ಅವುಗಳಲ್ಲಿ ಮುಖ್ಯವಾದವುಗಳು ರೋಬೋಟಿಕ್ ವೆಲ್ಡಿಂಗ್, 6 ಅಕ್ಷದ ರೋಬೋಟ್ಗಳು, ಕಾರು ಮತ್ತು ಏರೋಪ್ಲೇಸ್ ಕ್ಷೇತ್ರಗಳಲ್ಲಿ ಮಿಗ್, ಟಿಗ್ ಮತ್ತು ಲೇಸರ್ ವೆಲ್ಡಿಂಗ್ಗಳನ್ನು ಮಾಡುತ್ತವೆ. ಕೋಬಾಟ್ಗಳು, ಇದು ಹಗುರವಾದ ವೆಲ್ಡಿಂಗ್ ರೋಬೋಟ್ಗಳು, ಮನುಷ್ಯರ ಜೊತೆಗೆ ಸುರಕ್ಷಿತವಾಗಿ ಕೆಲಸ ಮಾಡುತ್ತವೆ. ಲೇಸರ್ ವೆಲ್ಡಿಂಗ್ ವೇಗವಾದ, ಕಿರಿದಾದ ಮತ್ತು ಕಡಿಮೆ ವಿರೂಪದ ಜೋಡಣೆಗಳನ್ನು ನೀಡುತ್ತವೆ. ಫ್ರಿಕ್ಷನ್ ಸ್ಟೇರ್ ವೆಲ್ಡಿಂಗ್, ಇವು ಕರಿಗಸದೇ ವಸ್ತುವನ್ನು ಘನಸ್ಥಿತಿಯಲ್ಲಿ ಜೋಡಿಸುವ ಪ್ರಕ್ರಿಯೆಯಾಗಿದೆ. ಹೈಬ್ರಿಡ್ ಲೇಸರ್ ಆರ್ಕ್ ವೆಲ್ಡಿಂಗ್, ಲೇಸರ್ ಮತ್ತು ಮಿಗ್ ಸಂಯೋಜನೆಯಿಂದ ಆಳವಾದ ನುಗ್ಗುವಿಕೆಗೆ ಹೆಸರುವಾಸಿಯಾಗಿದೆ. ಐಒಟಿ ವೆಲ್ಡರ್ಗಳು ವೋಲ್ಟೇಜ್, ಕರೆಂಟ್ ಮತ್ತು ಗ್ಯಾಸ್ ಹರಿವುಗಳನ್ನು ಮಾನಿಟರ್ ಮಾಡುತ್ತವೆ. ಎಐ ವೆಲ್ಡ್ ಮಾನಿಟರಿಂಗ್, ಇದು ಕ್ಯಾಮರಾ ಮತ್ತು ಸಂವೇದಕಗಳ ಮೂಲಕ ದೋಷಗಳನ್ನು ತಕ್ಷಣ ಪತ್ತೆ ಮಾಡುತ್ತದೆ. ಆಗ್ಯುಮೆಂಟೆಡ್ ರಿಯಾಲಿಟಿ ತರಬೇತಿ,

0: CEPA हमारे साझा भविष्य की रूपरेखा है।
1: ऑफ आवर शेयर्ड फ्यूचर।
2: भारत ऑस्ट्रेलिया देशयोः रक्षा मन्त्रिणोः द्वितीय संवादोपवेशनम् ह्यः नवदिल्ल्याम् अभवत्। रक्षामन्त्री राजनाथ सिंहः अथ च ऑस्ट्रेलिया देशस्य उपप्रधानमन्त्री रक्षामन्त्रिश्च रिचर्ड माल्सः उपवेशनस्य अध्यक्षताम् कृतवन्तौ। श्रीसिंहेन प्रोक्तं यत् उपवेशनावधौ भारत ऑस्ट्रेलिया देशयोर्मध्ये सुरक्षा सम्बन्धः सुदृढः अभवत्। श्री माल्स अवादीत यत् ऑस्ट्रेलिया भारत देशौ रक्षा सहभागिताम् सुदृढः अकुरुताम्। देशद्वयं सामुद्रिक क्षेत्रे मिलित्वा कार्यं करिष्यतः। वार्तायां द्विपक्षीय रक्षा सहयोग विषये प्रगतिः समीक्षिता, यया सहभागितायाः नूतन मार्गस्य अन्वेषणं भविष्यति। भाजपेति दलस्य राष्ट्रियाध्यक्षः नितिन नवीनः ह्यः नवदिल्ल्यां दलस्य वरिष्ठैः पदाधिकारिभिः कार्यकर्तृभिः च सह उपवेशनं कृतवान्। प्रसारमाध्यमैः सह वार्तालापं कुर्वन् दलस्य सांसदः प्रवक्ता च डॉ संवितपात्रावर्यः नरेन्द्रमोदी प्रशासनस्य द्वादश वर्षाणां सेवायाः विषये, संघटनात्मक विस्तारस्य विषये तथा च समाजस्य विभिन्नेषु वर्गेषु दलस्य प्रसारस्य विषये विवरणानि विनिमयीकृतवान् इति वार्ताः।
3: ಧಾರವಾಡ.
4: ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.
5: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
6: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
5: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ
1: ತಾಯಿ.

0: ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
0: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ಧ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟ್ರೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಡೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು

0: ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿ ಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿ ಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು, ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೆಯ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂಥ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂಥ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು

0: ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ, ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು, ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ದಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, 12ನೇ ಶತಮಾನ ವಚನಕ್ರಾಂತಿ ಜನಕವಷ್ಟೇ ಅಲ್ಲದೆ ವಿಚಾರಕ್ರಾಂತಿಯ ಜನಕವೂ ಹೌದು. ಕಾಯಕ ಯೋಗಿಗಳಾಗಿ ಅರಿವಿನಂಗಳ ವಿಸ್ತರಿಸಿಕೊಂಡವರು ಬಸವಾದಿ ಶರಣರು. ಜಗದಗಲ ಮುಗಿಲಗಲ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ವಿಶ್ವಾತ್ಮನ ಕುರುಹಾಗಿ ಇಷ್ಟಲಿಂಗವನ್ನು ನೋಡುತ್ತಾರೆ. ಅದು ಅರುಹಿನ ಕುರುಹು.
3: ಅರಹು ಎಂಬುದು ಶರಣರು ಸೃಷ್ಟಿಸಿದ ನೂತನ ಶಬ್ದ. ನಮ್ಮ ಅಂತರಂಗದಲ್ಲಿ ಅಡಗಿರುವ ಜ್ಞಾನಾತ್ಮವೇ ಅದು. ಪ್ರತಿಯೊಂದು ಜೀವಿಯಲ್ಲಿಯೂ ಈ ಅರುಹೆಂಬ ಗುರು ಅಡಕವಾಗಿದೆ. ಅದನ್ನು 6ನೇ ಇಂದ್ರಿಯ ಅಂತಲೂ ಹೇಳಬಹುದು. ಹಾಗೆಯೇ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಅರುಹೆಂಬ ಗುರು ಅಡಕವಾಗಿದ್ದಾನೆ.
4: ಸತ್ಯದ ಅನ್ವೇಷಣೆಗಾಗಿ ಇಡೀ ಜೀವಮಾನವನ್ನ ಚಿಂತಿಸಿದವರು ಬಸವಾದಿ ಪ್ರಮುಖರು. ವಿಚಾರ ಶಕ್ತಿಯ ಧೀಮಂತಿಕೆ ಮೆರೆದ, ಇಂತಹ ಪವಾಡ ಸದೃಶ ಬೆಳಕಿನ ಕಿಡಿಕಿ ತೆರೆದ ಶರಣರ ಮಹಿಮೆ ಸಾರುವ ವಚನಾಮೃತ ಸರಣಿಗಿದು ಸ್ವಾಗತ.
3: ಸುಸ್ವಾಗತ.

0: ಕರ್ನಾಟಕದ ವೃತ್ತಿ ರಂಗಭೂಮಿ ಅವರ ಸಂಶೋಧನಾ ಪ್ರಬಂಧ, ನಾಟಕಕಾರರು, ಸಾಹಿತ್ಯ ಸಂಪಾದನೆ ಮತ್ತು ಕನ್ನಡ ಸಾಹಿತ್ಯ ಕುರಿತಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ನಿಷ್ಣಾತರು. ಅರಿವಿನ ಜ್ಯೋತಿ ಮೂಡಿಸುವಲ್ಲಿ ವಚನಗಳು ಜನಸಾಮಾನ್ಯರಿಗೂ ನೆರವಾಗುತ್ತವೆ ಎಂಬುದನ್ನು ಕಂಡುಕೊಂಡವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ವಚನಾಮೃತ ಕಾರ್ಯಕ್ರಮದ ಇವತ್ತಿನ ಅತಿಥಿಗಳು ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು. ನಮಸ್ಕಾರ ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರೇ. ಹೇಗೆ ನಮ್ಮ ಬಸವಾದಿ ಪರಮಾತ್ಮರು ಜನಮಾನಸಕ್ಕೆ ಹತ್ತಿರವಾಗಿದ್ದಾರೆ?
2: ಈ ವಚನಾಮೃತ ಕಾರ್ಯಕ್ರಮ ನಿರಂತರವಾಗಿ 5 ವರ್ಷಗಳವರೆಗೆ ನಡೆಕೊಂಡು ಬಂದದ್ದು ಒಂದು ಬಹಳ ದೊಡ್ಡ ಸಾಧನೆ. 12ನೇ ಶತಮಾನದ ಅನುಭವ ಮಂಟಪ, ಶರಣರ ಮಧ್ಯ ನಡೆದಿರತಕ್ಕಂಥ ಮೌಲಿಕವಾದಂಥ ಚಿಂತನೆಗಳು ಇವತ್ತಿನ ಸಂದರ್ಭದಲ್ಲಿ ಪ್ರಸಾರ ಮಾಡತಕ್ಕಂಥ ಒಂದು ಮಹಾ ಕಾಯಕ ಇದೆ. ಆ ಕಾಯಕ ತಾವು ಮಾಡ್ತಾ ಇರುವುದಕ್ಕೆ ತುಂಬ ಸಂತೋಷವಾಗಿದೆ. ತಮಗೆ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಸವಾದಿ ಶಿವಶರಣರ ಅವತ್ತಿನ ಆ ಚಳುವಳಿಯ ಅನೇಕ ವಿಚಾರಗಳು ನಮ್ಮ ನಾಟಕ ರೂಪಕ್ಕೂ ಕೂಡ ಬಂದಿವೆ. ಹಾಗೆ ಬಂದಂಥ ಒಂದು ಮೊದಲನೇ ನಾಟಕ ನಮ್ಮ ಕೊಣ್ಣೂರು ನಾಟಕ ಕಂಪನಿ ಅಂತ ಒಂದು ಕಂಪನಿ ಸರ್. ಆ ಕಂಪನಿಯವರು ಜಗಜ್ಯೋತಿ ಬಸವೇಶ್ವರ ಎನ್ನುವಂಥ ನಾಟಕವನ್ನು ಆಡ್ತಾ ಇದ್ರು. ಈ ನಾಟಕವನ್ನು ಉದ್ದೇಶಪೂರಿತವಾಗಿನೇ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳು ಬರೆಸ್ತಾರೆ. ನಾಟಕವನ್ನು ಬರೆಸಿ ಆಡುವ ಒಂದು ಸಾಹಸಕ್ಕೆ ಕೈ ಹಾಕಿದವರು ನಮ್ಮ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳು. ಶರಣರ ಈ ವಿಚಾರಗಳಲ್ಲಿ ನನಗೆ ಶೂನ್ಯ ಸಂಪಾದನೆಯಲ್ಲಿ ಬರತಕ್ಕಂಥ 5 ಲಕ್ಕಮ್ಮನ ಪ್ರಸಂಗ ತುಂಬಾ ಇಷ್ಟವಾಗಿರತಕ್ಕಂಥ ಒಂದು ಪ್ರಸಂಗ. ಕಾಯಕದಲ್ಲಿ ಯಾವಾಗಲೂ ನಿರತರಾಗಿರಬೇಕು ಅಂತ ತಿಳ್ಕೊಂಡು ಲಕ್ಕಮ್ಮ ಗಂಡನಿಗೆ ಕಾಯಕದ ಬಗೆಗೇನೆ ಹೇಳ್ತಾ ಇದ್ದಳು. ಕಾಯಕ ಮಾಡ್ತಾ ಇದ್ದ, ಕಾಯಕದ ಬಗೆಗಿನ ಅವನ ಅರಿವು ಏನಿತ್ತು? ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಜಂಗಮ ಸೇವೆಯನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಇದು ಕಾಯಕದ ಬಗೆಗಿನ ನಿಷ್ಠೆ. ಸಾಮಾನ್ಯವಾಗಿ ಕಾಯಕದಲ್ಲಿ ನಿರತನಾದರೆ ಕಾಯಕವೇ ಕೈಲಾಸ. ಆ ಕಾರಣಕ್ಕಾಗಿ ನಾವು ಕಾಯಕದಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರಬೇಕು ಅನ್ನೋದು ಮಾರಯ್ಯನ ಒಂದು ಸಿದ್ಧಾಂತ. ಈ ಮಾರಯ್ಯನ ಸಿದ್ಧಾಂತಕ್ಕಿಂತ ಲಕ್ಕಮ್ಮನ ಸಿದ್ಧಾಂತ ಇದಕ್ಕಿಂತಲೂ ಅದ್ಭುತವಾಗಿರತಕ್ಕಂಥ. ವಚನ ಸಾಹಿತ್ಯದ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ, ಆದರೆ ಲಕ್ಕಮ್ಮನಂಥ ಮಾರಯ್ಯನ ಸತಿ ಅವಳು ಹೇಳ್ತಕ್ಕಂಥದ್ದು, ಕೈಲಾಸದ ಹಂಗಿಗಾಗಿ ಕೈಲಾಸದ ಮೇಲೆ ಕಣ್ಣಿಟ್ಟುಕೊಂಡು ಕಾಯಕ ಮಾಡುವುದು ತಪ್ಪು. ಅವಳು ಹೇಳುವುದು ಕೈಲಾಸಕ್ಕಿಂತಲೂ ಶ್ರೇಷ್ಠ ಕಾಯಕ. ಅದಕ್ಕಾಗಿ ಮಾರಯ್ಯನ ಕಣ್ಣು ತೆರಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದವಳು ನಮ್ಮ 5 ಲಕ್ಕಮ್ಮ. ಈ ತರದ ಅನೇಕ ಚಿಂತನೆಗಳು ಕೂಡ ನಮ್ಮ ಶರಣರ ವಚನಗಳಲ್ಲಿ ಕಾಣ್ತಾ ಇದ್ದೀವಿ. ಇಂಥ ಚಿಂತನೆಗಳನ್ನು ಪ್ರಸಾರ ಆಗುವ ತುಂಬಾ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆ ಬಹಳ ದೊಡ್ಡ ಒಂದು ಆಕರ ಗ್ರಂಥ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಮರಾಠಿ ಅವರೇ, ಬಸವಾದಿ ಪರಮಾತ್ಮರ ವಿಚಾರಗಳು ನಾಟಕ ಮತ್ತು ಮಾಧ್ಯಮದ ಮೂಲಕ ಅದು ಹೇಗೆ ಸಾಧ್ಯವಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ತಮಗೆ ಇಷ್ಟದ ಒಂದು ವಚನ,
2: ದೇಹವೇ ದೇಗುಲ ಎಂತಕ್ಕಂಥದ್ದು ಏನು ವಚನ ಇದೆ ಸರ್, ಅದು ನನಗೆ ಬಹಳ ಇಷ್ಟವಾದಂತಹ ವಚನ.

0: ನಾಮವಿಲ್ಲದ ರೂಪು ಭಾವದಿಂದ ಅರಿವ ಠಾವಾವುದು?
1: ಒಂದರಿಂದ ಬಂದ ಕಂಡೆಹೆನೆಂಬ ಸಂದೇಹ ಇನ್ನೆಂದಿಗೆ ಹರಿಗೂ?
0: ಕೈಯುಳಿ ಕತ್ತಿ ಅಡಿಗೊಂಟ ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮರಾಮ.

0: ಯಾರಿಗೆ ಶಿವಭಕ್ತಿ ಇದೆಯೋ, ಯಾರು ಉನ್ನತ ಜೀವನ ನಡೆಸಲು ಬಯಸುತ್ತಾರೋ ಅವರೆಲ್ಲರಿಗೂ ಭೇದವೆನಿಸದೆ ಇಷ್ಟಲಿಂಗ ದೀಕ್ಷೆ ನೀಡಿ ಕಾಯಕದಲ್ಲಿ ಮೇಲು ಕೀಳಿಲ್ಲವೆಂದು ಘೋಷಿಸಿ ಹೊಸ ಸಮಾಜ ಕಟ್ಟಿದ ಶ್ರೇಯಸ್ಸು ಬಸವಣ್ಣನವರಿಗೆ ಸಲ್ಲುತ್ತದೆ.
1: ಮಾದಾರ ಚನ್ನಯ್ಯನವರು ಈ ವಚನದಲ್ಲಿ ತಮ್ಮ ಕಾಯಕದ ವಸ್ತುಗಳನ್ನು ಕಾಯಕದ ಪರಿಭಾಷೆಯನ್ನು ಬಳಸಿಕೊಂಡು ಎಲ್ಲರ ಹೃದಯದಲ್ಲಿ ಆತ್ಮರಾಮನಾಗಿ ವಿಶ್ರಮಿಸಿರುವ ಪರಮಾತ್ಮನನ್ನು ಅರಿಯಲು ತಮ್ಮ ವಚನಾಂಕಿತದಲ್ಲಿ ಕರೆ ನೀಡುತ್ತಾರೆ.
0: ಚನ್ನಯ್ಯನವರ ಕಾಯಕ ಚಮ್ಮಾವಿಗೆಗಳನ್ನು ತಯಾರಿಸುವುದು. ಪಾದರಕ್ಷೆ ತಯಾರಿಸಲು ಉಳಿ, ಕತ್ತಿ, ಅಡಿಗುಂಟ ಬೇಕಾಗುತ್ತವೆ. ಚರ್ಮವನ್ನ ಸರಿಯಾಗಿ ಕತ್ತರಿಸಲು ಆಧಾರವಾಗಿಟ್ಟುಕೊಳ್ಳುವ ಅಡಿಗಲ್ಲಿ ಅತಿ ಮುಖ್ಯ. ಆ ಅಡಿಗುಂಟದ ಮೇಲುಭಾಗದಲ್ಲಿ ಚರ್ಮವನ್ನ ಇಟ್ಟುಕೊಂಡು ಸರಿಯಾಗಿ ಕತ್ತರಿಸಿದರೆ ಕ್ಷೇಮ. ಆ ಅಡಿಗುಂಟಕ್ಕೆ ಅಡಿಯಾಗುವುದು ಒಂದೇ, ಶ್ರೀರಾಮನನ್ನ ಅರಿಯದಿರುವುದು ಒಂದೇ ಎನ್ನುತ್ತಾರೆ ಮಾದಾರ ಚನ್ನಯ್ಯನವರು.
1: ಅರಿ ನಿಜ.

0: ಆತ್ಮ ರಾಮರಾಮನ, ನೀನು ನಿಜಾತ್ಮ. ರಾಮರಾಮನನ್ನು ಅರಿಯದಿದ್ದರೆ ಭವವೆಂಬ ಅಡಿಗುಂಟಕ್ಕೆ ಅಡಿಯಾಗುತ್ತೀಯ, ಅಂದರೆ ಭವ ದುಃಖಕ್ಕೀಡಾಗುತ್ತೀಯ. ಯಾವುದೇ ಕಾರ್ಯ ಮಾಡುವುದಿದ್ದರೂ ಎದುರಾಗುವ ಸವಾಲುಗಳಿಗೆ ಧ್ವನಿಯಾಗಬೇಕು, ಅವುಗಳಿಗೆ ಉತ್ತರ ಹುಡುಕಿ ಪರಿಹರಿಸಿಕೊಂಡು ಮುಂದೆ ಸಾಗಬೇಕು.
1: ಇಲ್ಲದೆ ಹೋದರೆ ಕತ್ತಿಗೆ ಅಡಿಗುಂಟ ಅಡಿಯಾಗದೆ ಹೋಗಿ ಕತ್ತರಿಸುವುದು ಪಾದರಕ್ಷೆಯ ಚರ್ಮವಾಗದೆ ಅಡಿಗುಂಟ ಹಿಡಿದಿರುವ ಅಂಗೆಯೇ ಆಗಿರುತ್ತದೆ. ಸರ್ವಕಾಲಕ್ಕೂ ವಿಚಾರಿಸಿ ಮುನ್ನಡೆಯಲು ರಾಮನಾಮದಂತೆ ಸಂಗಮನಾಥ ಶಿವನ ಧ್ಯಾನಿಸಿ ಅವರ ಆಶೀರ್ವಾದ ಪಡೆಯುವುದು ಮುಖ್ಯವಾಗುತ್ತದೆ ಎನ್ನುತ್ತಾರೆ ಶರಣ ಮಾದಾರ ಚೆನ್ನಯ್ಯನವರು.
0: ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ, ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ನಮೋ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು. ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಅಕ್ಕ ಈ ವಚನದಲ್ಲಿ ಗುರುಭಕ್ತಿ ಭಾವವನ್ನ ಅಥವಾ ಗುರುಕಾರುಣ್ಯವನ್ನ ಎತ್ತಿ ತೋರಿದ್ದನ್ನ ಕಾಣುತ್ತೇವೆ. ಶಿವಪಥವನರಿ ಒಡೆ ಗುರುಪಥವೇ ಮೊದಲು ಎಂದು ಗುರುವಿಗೆ ಆದ್ಯ ಸ್ಥಾನ ನೀಡಿದವರು 12ನೇ ಶತಮಾನದ ಶಿವಶರಣ ಶರಣೆಯರು. ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಅಪಾರ ಮಹಿಮೆಯುಳ್ಳವ. ಗುರುಕಾರುಣ್ಯ ಇಲ್ಲದಿದ್ದರೆ ಯಾವ ಕಾರ್ಯವೂ ಸಿದ್ಧಿಸುವುದಿಲ್ಲ. ಅನುಭಾವದ ನೆಲೆಯಲ್ಲಿ ಜೀವನ ನಡೆಸುವವರಿಗಂತೂ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅಕ್ಕ ಮಹಾದೇವಿಗಂತೂ ಬಾಲ್ಯದಿಂದಲೇ ಗುರುವಿನ ಪ್ರಭಾವವಾಗಿತ್ತು. ಗುರು ಶಿಷ್ಯರ ಪವಿತ್ರ ಸಂಬಂಧ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು. ಗುರು ಶಿಷ್ಯನ ಬದುಕಿಗೆ ಜ್ಞಾನ ದೀವಿಗೆಯನ್ನ ನೀಡಿ ಮುನ್ನಡೆಸುತ್ತಾನೆ. ಮಹಾದೇವಿಯ ಜೀವನದಲ್ಲೂ ಹಾಗೆಯೇ. ಗುರು ಗುರುಲಿಂಗದೇವರ ಕರುಣೆ, ಬೋಧನೆ, ಮಾರ್ಗದರ್ಶನ ಮಹಾದೇವಿಯ ನಿಲುವನ್ನ ಗಟ್ಟಿಗೊಳಿಸುತ್ತವೆ. ಅಪಾರ ಜ್ಞಾನಿ ಎನಿಸಿದ ಮಹಾದೇವಿ ಬಾಲಕಿಯಾಗಿದ್ದಾಗಲೇ ಗುರುವಿನಿಂದ ಲಿಂಗದೀಕ್ಷೆ ಪಡೆದವಳು ಎಂಬುದು ಅವಳ ವಚನಗಳಿಂದಲೇ ತಿಳಿದುಬರುತ್ತದೆ. ಹರಮುನಿದರೂ ಗುರು ಕಾಯುವ ಎಂಬ ನಾಣ್ಣುಡಿಯಂತೆ ಶಿಷ್ಯನ ಸಾಧನೆಯ ಮುಂದಿನ ಶಕ್ತಿ ಚೈತನ್ಯಶೀಲನಾದ ಗುರು. ಪರಮ ಸಾಧಕ ಶಿಷ್ಯರನ್ನ ನಿರ್ಮಿಸುತ್ತಾನೆ ಎಂಬುದು ಅಕ್ಕ ಮಹಾದೇವಿಯವರ ವಚನಗಳಿಂದ ತಿಳಿದುಬರುತ್ತದೆ. ಗುರುವಿನ ಪ್ರಭಾವ ಅಕ್ಕ ಮಹಾದೇವಿಯ ಮೇಲೆ ಎಷ್ಟಾಗಿತ್ತು ಎಂಬುದು ಅವರ ಅನೇಕ ವಚನದಲ್ಲಿ ನಾವು ಗುರುತಿಸುತ್ತೇವೆ. ಮಾನವ ಜನ್ಮದ ಸಾರ್ಥಕತೆ ಅಡಗಿರುವುದು ದೈವೀ ಗುಣವನ್ನು ನಮ್ಮದಾಗಿಸಿಕೊಂಡಾಗ. ಅಂಥ ಮನುಷ್ಯ ಜನ್ಮದಿಂದ ಆಧ್ಯಾತ್ಮಿಕದತ್ತ ಒಲವು ಮೂಡುವಂತೆ ಮಾಡಿ ನರನನ್ನು ನಾರಾಯಣನನ್ನಾಗಿ ಮಾಡುವವನು ಗುರು. ಅಕ್ಕ ಮಹಾದೇವಿಯವರೂ ಸಹಿತ ತಮ್ಮನ್ನು ದೈವತ್ತ ಏರಿಸಿದವರು ಗುರುವೇ ಎಂದು ತನ್ನ ಈ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಮಾನವ ಜನ್ಮದ ಬಂಧನವ ಬಿಡಿಸಿ ಹರಜನ್ಮದತ್ತ ದಾರಿ ತೋರಿದ ಗುರುವಿಗೆ ನಮನ ಹೇಳುವ ಮಹಾದೇವಿಯಕ್ಕ ಲೌಕಿಕ ಬದುಕಿನ ಜಂಜಡಗಳನ್ನ ದೂರ ಮಾಡಿ ಭವಬಂಧನವ ಬಿಡಿಸಿ ಶ್ರೇಷ್ಠವಾದ ಸುಖ ಯಾವುದು ಎಂದು ನನಗೆ ತೋರಿಸಿಕೊಟ್ಟವರು ಗುರು ಎಂದು ಒಪ್ಪಿಕೊಳ್ಳುತ್ತಾಳೆ. ಬದುಕಿನಲ್ಲಿ ಒಳ್ಳೆಯದನ್ನ ಮಾಡಿದಾಗ ಮಾತ್ರ ನಾವು ಒಳ್ಳೆಯವರಾಗಲು ಸಾಧ್ಯ. ಆ ಒಳ್ಳೆಯ ಗುಣ ನಮ್ಮಲ್ಲಿ ಹುಟ್ಟಬೇಕಾದರೆ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಎನಗೆ ಚನ್ನಮಲ್ಲಿಕಾರ್ಜುನನನ್ನು ತಂದು ತೋರಿದವರು ಗುರು ಎನ್ನುತ್ತಾರೆ ಅಕ್ಕ ಮಹಾದೇವಿ.

ಏಕೆ ಶಿಕ್ಷಣ ಎನ್ನುವ ಕಾಲದಲ್ಲಿ ಗುರು ಗುರುಲಿಂಗದೇವರು ಅಕ್ಕಮಹಾದೇವಿಯವರಿಗೆ ತಮ್ಮ ಮಠದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರು ಎಂದು ಅಕ್ಕಮಹಾದೇವಿಯವರ ಕುರಿತು ಬರೆದ ಅನೇಕ ಕಾದಂಬರಿಗಳಲ್ಲಿ ಉಲ್ಲೇಖವಿರುವುದನ್ನು ಕಾಣುತ್ತೇವೆ. ಅಕ್ಕಮಹಾದೇವಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಮಹಿಮೆ ತಿಳಿಸಿದವರೂ ಕೂಡ ಗುರುಗಳೇ. ಗುರುವೇ ತನಗೆ ಸರ್ವಸ್ವವನ್ನು ಕರುಣಿಸಿದವ ಎಂದು ಅಕ್ಕಮಹಾದೇವಿ ಒಪ್ಪಿಕೊಳ್ಳುತ್ತಾರೆ. ಗುರುವಿನ ಕರುಣದಿಂದ ಲಿಂಗ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿ ಲಿಂಗಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಎನ್ನುವ ಅಕ್ಕ ಗುರು ಭಾವವನ್ನು ತನ್ನ ವಚನಗಳಲ್ಲಿ ವ್ಯಕ್ತಿ ತೋರಿಸಿದ್ದಾರೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ. ಈಗ ಸಮಯ 7:31:48.
5: ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
6: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
7: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
6: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
7: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
6: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
7: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
6: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
7: ಸಂಪರ್ಕಿಸಿ
6: 8277583580 8277583612.
8: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
9: ನಿಮ್ಮ ಪತ್ರವಾಗಲಿ, ಪಾರ್ಸಲ್ ಆಗಲಿ, ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
10: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
11: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
10: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
11: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್.
12: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮೀನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ, ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ

0: ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಟ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ದ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026ರ ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026ರ ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ದತೆ ಪಡಿಸಲಾಗುತ್ತಿದ್ದರೂ ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030ರ ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು

0: ಭಾರತದ ವಿಶಾಲ ಅಂತಾರಾಷ್ಟೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ, ಆಯುಷ್ ಚಿಕಿತ್ಸೆ ಹಾಗೂ ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಆತ್ಮೀಯರೇ, ಜೂನ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಇವತ್ತು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ವೈದ್ಯರಾಗಿರುವಂತಹ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಇವರು ಯೋಗ ಎಂದರೇನು ಇದರ ಬಗ್ಗೆ ವಿವರಿಸಲಿಕ್ಕಿದ್ದಾರೆ, ಬನ್ನಿ ಕೇಳಿ.
3: ಇಂದು ನಾವು ಮಾತನಾಡುತ್ತಿರುವಂತಹ ವಿಷಯ ಏನು ಅಂತಂದ್ರೆ, ಯೋಗ ಎಂದ್ರೇನು, ಅದರ ನಿಜವಾದ ಅರ್ಥ ಮತ್ತು ಇಂದಿನ ಜೀವನದಲ್ಲಿ ಅದರ ಅಗತ್ಯತೆ ಏನಿದೆ ಅಂತ. ಸಾಮಾನ್ಯವಾಗಿ ಯೋಗ ಅಂದಿದ ತಕ್ಷಣ ಹಲವರಿಗೆ ಅದು ಆಸನ ಅಂತ ಅನ್ಸುತ್ತೆ, ಹಾಗೆ ಕೆಲವೊಬ್ರು ವ್ಯಾಯಾಮ ಅಂತ ಕೂಡ ಅನ್ಕೋತಾರೆ. ಬೆಳಿಗ್ಗೆ ನಾನು ಸ್ವಲ್ಪ ನಿಮಿಷಗಳ ಕಾಲ ವ್ಯಾಯಾಮ ಮಾಡಿದರೆ ಅದೇ ಯೋಗ ಅಂತ ಕೂಡ ಕೆಲವೊಬ್ರು ಅನ್ಕೋತಾರೆ. ಆದ್ರೆ ವಾಸ್ತವವಾಗಿ ಏನು ಅಂತಂದ್ರೆ, ಯೋಗ ಅದರಕ್ಕಿಂತ ತುಂಬಾ ಅರ್ಥಪೂರ್ಣವಾದಂತ ಒಂದು ವಿಷಯ. ಈ ಯೋಗ ಅನ್ನುವಂಥದ್ದು ಯುಜ್ ಎಂಬ ಒಂದು ಸಂಸ್ಕೃತ ಪದದಿಂದ ಬಂದಿದೆ. ಇದರ ಅರ್ಥ ಏನು ಅಂತಂದ್ರೆ, ಒಂದಾಗುವುದು ಅಥವಾ ಸೇರುವುದು ಅಂತ. ದೇಹ, ಮನಸ್ಸು, ಆತ್ಮ ಈ ಮೂರನ್ನು ಒಂದೇ ಸಮತೋಲನದಲ್ಲಿ ಇಡುವ ಪ್ರಕ್ರಿಯೆಯೇ ಯೋಗ. ಈ ಸಮತೋಲನವೇ ಇಂದು ನಮ್ಮ ಜೀವನದಲ್ಲಿ ಬಹಳ ಅಗತ್ಯವಾಗಿದೆ. ಯಾಕೆಂದ್ರೆ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ನಾವು ನಿಧಾನವಾಗಿ ನಮ್ಮ ಆರೋಗ್ಯದಿಂದ ದೂರವಾಗ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸದ ಒತ್ತಡ ಆಗಿರಬಹುದು, ಮೊಬೈಲ್ ಅನ್ನ ಹೆಚ್ಚು ಬಳಸದಾಗಿರಬಹುದು, ಅನಿಮಿಯತ ಆಹಾರ ಪದ್ಧತಿ ಆಗಿರಬಹುದು, ಕಡಿಮೆ ನಿದ್ರೆ, ಇದೆಲ್ಲದೂ ಕೂಡ ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದರ ಪರಿಣಾಮವಾಗಿ ಇವತ್ತಿನ ದಿವಸ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಆತಂಕ, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು ಮತ್ತು ಅತಿಯಾದ ತೂಕ ಇಂತಹ ಸಮಸ್ಯೆಗಳು ತುಂಬಾ ಸಾಮಾನ್ಯವಾಗಿವೆ. ಆದರೆ ಸಂತೋಷದ ವಿಷಯ ಏನು ಅಂತಂದ್ರೆ, ಸರಿಯಾದ ಜೀವನ ಶೈಲಿಯ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿರಿಸಬಹುದು. ಈ ಪ್ರಕ್ರಿಯೆಯಲ್ಲಿ ಯೋಗ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಪ್ರತಿದಿನ ಕೇವಲ 20-30 ನೀವು ಯೋಗವನ್ನ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಉಸಿರಾಟದ ವ್ಯವಸ್ಥೆ ಬಲವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ಹಾರ್ಮೋನ್ ಸಮತೋಲನ ಉತ್ತಮವಾಗುತ್ತೆ, ಹಾಗೆ ಉತ್ತಮವಾದ ನಿದ್ರೆ ಕೂಡ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ, ಯುವಕರಿಗೆ, ಮಹಿಳೆಯರಿಗೆ ಹಾಗೂ ಹಿರಿಯರಿಗೆ ಯೋಗ ಬಹಳ ಉಪಯುಕ್ತ. ಯಾಕೆಂದ್ರೆ ಪ್ರತಿಯೊಂದು ವಯಸ್ಸಿನಲ್ಲೂ ಕೂಡ ದೇಹ ಮತ್ತು ಮನಸ್ಸಿನ ಅಗತ್ಯತೆ ಬೇರೆ ಬೇರೆ ಆಗಿರುತ್ತೆ. ಈ ಅಗತ್ಯತೆಗೆ ತಕ್ಕಂತೆ ಯೋಗ ನಮ್ಮನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ಯೋಗ ಎಂದರೆ ಕೇವಲ ಆಸನ ಅಷ್ಟೇ ಅಲ್ಲ, ಯೋಗದಲ್ಲಿ ಪ್ರಾಣಾಯಾಮ ಆಗಿರಬಹುದು, ಧ್ಯಾನ, ಆಹಾರ ನಿಯಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೂ ಸಮಾನ ಮಹತ್ವ ಇದೆ. ಈ ವಿಷಯವನ್ನ ಪತಂಜಲಿ ಮಹರ್ಷಿಗಳು ತಮ್ಮ ಅಷ್ಟಾಂಗ ಯೋಗದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ ತರ 8 ಹಂತಗಳಿವೆ. ಅಂದರೆ ಯೋಗ ಅನ್ನುವಂಥದ್ದು ಕೇವಲ ದೇಹವನ್ನು ಬಾಗಿಸುವುದು ಅಂತ ಅರ್ಥ ಅಲ್ಲ, ಜೀವನವನ್ನು ಸರಿಯಾದ ದಾರಿಯಲ್ಲಿ ಸಾಗಿಸುವಂತಹ ಒಂದು ಸುಂದರ ಮಾರ್ಗ. ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಹೊರಗಿನ ಜಗತ್ತಿನೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿರ್ತೇವೆ, ಆದ್ರೆ ಅದೇ ಸಮಯದಲ್ಲಿ ನಮ್ಮೊಳಗಿನ ಶಾಂತಿಯಿಂದ ನಿಧಾನವಾಗಿ ದೂರವಾಗ್ತಾ ಇದ್ದೇವೆ. ಇಂತಹ ಸಮಯದಲ್ಲಿ ಯೋಗ ನಮಗೆ ನಮ್ಮೊಳಗಿನ ಶಾಂತಿಯನ್ನು ಮತ್ತೆ ಪರಿಚಯಿಸುತ್ತೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಯೋಗ ಮತ್ತು ಪ್ರಾಣಾಯಾಮ

0: ಮಾಡಿದಾಗ ದಿನವಿಡೀ ನೀವು ಉತ್ಸಾಹದಿಂದ ಹಾಗೂ ಚೈತನ್ಯದಿಂದ ಇರಬಹುದು. ಇದಕ್ಕೆ ಜೊತೆಯಾಗಿ ಆಹಾರ ಕೂಡ ತುಂಬಾ ಮುಖ್ಯ. ಸಾತ್ವಿಕ ಆಹಾರ, ಸರಿಯಾದ ನಿದ್ರೆ ಮತ್ತು ಸಕಾರಾತ್ಮಕ ಚಿಂತನೆಗಳು ಆರೋಗ್ಯಕರ ಜೀವನದ ಒಂದು ಅಡಿಪಾಯ. ಕೊನೆಗೆ ಒಂದು ಮಾತು, ಯೋಗವನ್ನು ಜೀವನದ ಒಂದು ಭಾಗವನ್ನಾಗಿಸಿಕೊಳ್ಳಿ. ಅದು ರೋಗಗಳಿಂದ ಮಾತ್ರವಲ್ಲ, ಒತ್ತಡದಿಂದಲೂ ನಿಮ್ಮನ್ನು ದೂರ ಮಾಡುತ್ತದೆ.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳನ್ನ ಕೇಳುವಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: शुद्धता से भरा निर्मा शुद्ध नमक।
1: ಸ್ವರ್ಣಗೌರಿ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ರಂಗನಾಯಕಿ ಚಿತ್ರದ ಗೀತೆ ಎಸ್ ಜಾನಕಿ ಸಂಗಡಿಗರೊಂದಿಗೆ ಸ್ವರ ನೀಡಿದ್ದಾರೆ.

ಪಳನಿವೇಲು ಮತ್ತು ಸಂಗಡಿಗರಿಂದ ನಾಗಸ್ವರಮ ವಾದನದಲ್ಲಿ ಇದುವರೆಗೆ ರಾಗ ಚಾರುಕೇಶಿ ಕೇಳಿದ್ರಿ. ಸ್ವಾತಿ ತಿರುನಾಳರ ರಚನೆ ಮಿಶ್ರಚಾಪುತಾಳ. ಇನ್ನು ಮುಂದೆ ಕೇಳಿ ರಾಗ ಸಿಂಧು ಭೈರವಿ, ಪುರಂದರದಾಸರ ಕೃತಿ ಆದಿತಾಳ.

0: ಸಿಂಧು ಭೈರವಿರಾಗ ಪುರಂದರದಾಸರ ಕೃತಿ ಆದಿತಾಳದಲ್ಲಿ ಪಳನಿವೇಲು ಮತ್ತು ಸಂಗಡಿಗರು ಪ್ರಸ್ತುತಪಡಿಸಿದಂಥ ನಾಗಸ್ವರಂ ವಾದನ ಕೇಳಿದಿರಿ. ಕರ್ನಾಟಕೀ ಶಾಸ್ತ್ರೀಯ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಈಗ ಸಮಯ 9:45.
1: ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಪರಮಹಂಸ ಯೋಗಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನಿನ್ನೆ ದಿನ ನಾವು ಯೋಗದ ಇತಿಹಾಸದ ಬಗ್ಗೆ ನೋಡಿದ್ವಿ, ಯೋಗದ ಅರ್ಥವನ್ನು ಕುರಿತು ನೋಡಿದ್ವಿ. ಇವತ್ತು ಯೋಗದ ಪ್ರಕಾರಗಳ ಕುರಿತು ನೋಡೋಣ. ಭಗವದ್ಗೀತೆಯಲ್ಲಿ 18 ವಿಧದ ಯೋಗದ ಪ್ರಕಾರಗಳನ್ನು ಕುರಿತು ಹೇಳಲಾಗಿದೆ. ಅದರಲ್ಲಿ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಹಾಗೂ ರಾಜಯೋಗಗಳನ್ನು ಪ್ರಮುಖವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿ ಪತಂಜಲಿಯ ಅಷ್ಟಾಂಗ ಯೋಗವನ್ನು ಕೂಡ ರಾಜಯೋಗವೆಂದೇ ಪರಿಗಣಿಸಲಾಗಿದೆ. ಇದನ್ನು ಬಿಟ್ಟರೆ ಸ್ವಾತ್ಮಾರಾಮ ಮತ್ತು ಘೇರಂಡ ಮುನಿಗಳು ಹೇಳಿದಂಥ ಯೋಗ ಪದ್ಧತಿಯು ಹಠಯೋಗ ಎಂದು ಕರೆಸಿಕೊಳ್ಳುತ್ತದೆ. ಕುಂಡಲಿನಿ ಯೋಗ, ಶಿವಯೋಗ, ಇತ್ತೀಚೆಗೆ ಇರುವಂತಹ ಕ್ರಿಯಾತ್ಮಕ ಯೋಗ, ಟ್ರಾನ್ಸೆಂಡೆಂಟಲ್ ಯೋಗ, ಬರೀ ಧ್ಯಾನವನ್ನೇ ಕುರಿತಾದ ಯೋಗದ ಪ್ರಕಾರಗಳು ನಮಗೆ ಅಭ್ಯಾಸ ಮಾಡಲಿಕ್ಕೆ ಲಭ್ಯ ಇವೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ಅನ್ವಯಿಕವಾಗಿ ಈ ಯೋಗವನ್ನ ಪಾವರ್ ಯೋಗ, ವಿಕ್ರಮ್ ಯೋಗ, ಅಯ್ಯಂಗಾರ್ ಯೋಗ, ಈ ರೀತಿ ಅನೇಕ ರೀತಿಯಲ್ಲಿ ಅನೇಕ ಯೋಗಿಗಳು ಯೋಗವನ್ನ ವಿವರಿಸ್ತಾ ಬಂದಿದ್ದಾರೆ. ಈಗ ಇವೆಲ್ಲವುಗಳಲ್ಲಿ ಇರುವ ತತ್ವಗಳನ್ನ ಹಾಗೂ ಆಚರಣೆಗಳನ್ನ ಅಳವಡಿಸಿಕೊಂಡು ಈ ಯೋಗವನ್ನ ಅನ್ವಯಿಕ ಯೋಗ ಎಂದು ಒಂದು ಹೊಸದಾದ ರೀತಿಯಲ್ಲಿ ಎಲ್ಲ ಜನರಿಗೆ ಅನುಕೂಲವಾಗುವಂತೆ ಅಭ್ಯಾಸ ಮತ್ತು ತತ್ವಗಳನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಅದನ್ನೇ ನಾವು ಅಪ್ಲೈಡ್ ಯೋಗ ಅಥವಾ ಅನ್ವಯಿಕ ಯೋಗ ಅಂತ ಹೇಳುದು. ಈ ಅನ್ವಯಿಕ ಯೋಗ ಎನ್ನುವುದು ವ್ಯಕ್ತಿಯ ವಯಸ್ಸು, ಲಿಂಗ ಹಾಗೂ ಅವನ ವೃತ್ತಿಗಳನ್ನ ಅನುಸರಿಸಿ ವರ್ಗೀಕರಿಸಲ್ಪಟ್ಟಿದೆ. ಈಗ ವಯಸ್ಸನ್ನ ನೋಡಲಾಗಿ ಗರ್ಭದಿಂದ ಗೋರಿಯವರೆಗೂ ಕೂಡ ಯೋಗದ ಅಭ್ಯಾಸವನ್ನ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಶಿಶು ಗರ್ಭದಲ್ಲಿರುವಾಗಲೇ ತಾಯಿಯ ಮೂಲಕ ಯೋಗಾಭ್ಯಾಸವನ್ನ ಮಾಡಬಹುದು. ಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಯೋಗ ಮಾಡುವ ಹಾಗಿಲ್ಲ. ಆದರೆ ಅನ್ವಯಿಕ ಯೋಗದಲ್ಲಿ ಮಗುವಿರುವಾಗಲೇ ನಾವು ಯೋಗವನ್ನ ಮಾಡಿಸಬಹುದು. ಅಂದ್ರೆ ಮಗು ಅತ್ಯಂತ ಚಂಚಲವಾಗಿದ್ರೆ, ಅದಕ್ಕೆ ತುಂಬಾ ಕ್ರಿಯಾಶೀಲವಾಗಿ ಇರದೇ ಇದ್ರೆ, ಅದರ ಗ್ರಹಿಕಾ ಸಾಮರ್ಥ್ಯ ತುಂಬಾ ಕಡಿಮೆ ಇದ್ರೆ, ಅದರ ಊಟ ನಿದ್ರೆಯಂತ ಅದರ ಆಚರಣೆಗಳಲ್ಲಿ ವ್ಯತ್ಯಯ ಉಂಟಾಗಿದ್ರೆ ಅದಕ್ಕಾಗೇ ಕೆಲವೊಂದು ಯೋಗಾಭ್ಯಾಸಗಳನ್ನು ಮಾಡಿಸಲಾಗ್ತದೆ. ಉದಾಹರಣೆಗೆ ಒಂದಷ್ಟು ಶಾರೀರಿಕ ಸಣ್ಣ ಸಣ್ಣ ಯೋಗದ ಅಭ್ಯಾಸಗಳು, ಮೈಕ್ರೋ ಯೋಗ ಅಂತ ಹೇಳಬಹುದು ನಾವು. ಆ ಮೈಕ್ರೋ ಯೋಗದ ಅಭ್ಯಾಸಗಳನ್ನು ಹೇಳಿಸುವುದು, ನಾದಾನುಸಂಧಾನ ಅಂದ್ರೆ ಚಾಂಟಿಂಗ್ಸ್, ಮಂತ್ರಗಳ ಅಥವಾ ಓಂಕಾರದ ಮೂಲಾಕ್ಷರಗಳನ್ನ ಉಚ್ಚರಿಸುವುದರ ಮೂಲಕ ಮಗುವಿಗೆ ಯಾವ ರೀತಿಯ ಕೊರತೆಗಳಿವೆ ಅವುಗಳನ್ನ ನಾವು ಸರಿಪಡಿಸಬಹುದು. ಪ್ರೌಢಾವಸ್ಥೆಗೆ ಬಂದಾಗ ಮಗುವಿನಲ್ಲಿ ಅನೇಕ ಹಾರ್ಮೋನುಗಳ ಸ್ರವಿಸುವಿಕೆ ಆರಂಭ ಆಗ್ತದೆ. ಆಗಲೂ ಕೂಡ ಮಗುವಿನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಈ ವ್ಯತ್ಯಾಸ ಅನುಕೂಲಕರವಾಗಿ ನಡೆಯೋ ಹಾಗೆ, ಅಂದ್ರೆ ಎಲ್ಲ ಹಾರ್ಮೋನ್ಗಳು ಸರಿಯಾಗಿ ಸ್ರವಿಸಬೇಕು ಮತ್ತೆ ಆ ಹಾರ್ಮೋನ್ಗಳಿಂದ ಉಂಟಾದ ಬದಲಾವಣೆ ಮಗುವಿನ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಆ ರೀತಿ ಮಾಡಲಿಕ್ಕೆ ಕೂಡ ಯೋಗವನ್ನ ನಾವು ಅಳವಡಿಸಿಕೊಳ್ಳಬಹುದು. ಇನ್ನು ಮುಂದೆ ಈ ಯೋಗ ಇನ್ನೂ ವಿವಿಧ ವಯಸ್ಸಿಗೆ ಸಂಬಂಧಿಸಿದಂತೆ ಹೇಗೆ ನಮಗೆ ಅನುಕೂಲ ಮಾಡುತ್ತದೆ ಮತ್ತೆ ಹೇಗೆ ಅನ್ವಯಿಕವಾಗಿದೆ ಅನ್ನೋದನ್ನ ನಾವು ನೋಡಬಹುದು.
0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಪರಮಹಂಸ ಯೋಗಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ.

0: ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
1: ಆಕಾಶವಾಣಿ ಧಾರವಾಡ, ಇದೀಗ ಗಾಯತ್ರಿ ದೇಶಪಾಂಡೆ ಅವರಿಂದ ಸುಗಮ ಸಂಗೀತ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ದೀಪಾವಳಿ ಬೋನಸ್ ಸಿಗ್ತಾಯೇನು?
2: ಅದಕ್ಕಿಂತ
3: ಶೇಖರವರೇ, ಏನಾಯ್ತು? ದೀಪಾವಳಿ ಲಾಟ್ರಿ ಸಿಗ್ತಾ ಏನು?
2: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
4: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
5: ಗಾಯತ್ರಿ ದೇಶಪಾಂಡೆ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ವಿಸಿ ಆಯರ್ ಸಂಘವರ ರಚನೆ.

0: ಗಾಯತ್ರಿ ದೇಶಪಾಂಡೆ ಅವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿಸಿ ಆಯರ್ ಸಂಗ್ ಹಾಗೂ ಬಸವೇಶ್ವರರ ವಚನ ಕೇಳಿದಿರಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: Tware du jeevi sabude hari ninna charanagala.
3: Atmiyare ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
3: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಕನಕ ದೀಪ.
0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 9:30 10:30 ನಂದನ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳ ಮೆಚ್ಚಿನ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾದಲ್ಲಿ ಮೊದಲಿಗೆ ಕೇಳಿ ವೃಂದಗಾನದಲ್ಲಿರುವ ಜಗನ್ನಾಥದಾಸರ ಕೃತಿ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಮೂಡಿಬಂತು. ಆಕಾಶವಾಣಿ ಧಾರವಾಡ. ಇದೀಗ ನಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ.
1: ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು
2: ಶೇಖರವ್ರೆ, ಏನಾಯ್ತು ದೀಪಾವಳಿ ನೋಟ್ರಿ ಸಿಕ್ತಾ ಏನು?
1: ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
3: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-233.
4: ಪೊಲೀಸ್?
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
4: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವ್ ಆಗ್ತೀರಾ.
4: ಅಷ್ಟೊಂದು ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
4: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
4: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ. ನಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತದೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರ. ಕಾರ್ಯಕ್ರಮದ ಮೊದಲಿಗೆ ಸಂಕೇಶ್ವರದ ವಿಶ್ವನಾಥ ದೇಸಾಯಿ, ಕಾಶಿನಾಥ್, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಸುರೇಖ, ರಿಯಾ, ವೇದಾಂತ್, ಆರುಷ್, ಹರ್ಷ, ಭಾಗ್ಯಶ್ರೀ, ಮಹಾಂತೇಶ್ ಹಾಗೂ ದೇಸಾಯಿ ಮನೆಯವರಿಗಾಗಿ ಅವಳ ಹೆಜ್ಜೆ ಚಿತ್ರದ ನೆರಳನ್ನು ಕಾಣದಲತೆಯಂತೆ ಎಂಬ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಬರಲಿರುವ ಸ್ವರ SP ಬಾಲಸುಬ್ರಹ್ಮಣ್ಯಂ ಅವರದು.

0: ಬಂಡ ಸಿಗ್ತಾಯನು
1: ಅದಕ್ಕಿಂತ ದೊಡ್ಡದು.
2: ಶೇಖರವರೇ ಏನಾಯ್ತು, ದೀಪಾವಳಿ ಲಾಟ್ರಿ ಸಿಗ್ತಾ ಏನು?
1: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
3: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
4: ಬೆಂಗಳೂರಿನ ಬಿಂದು ಪ್ರಕಾಶ್ ಅವರ ಅಪೇಕ್ಷೆಯ ಮೇರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಹೇ ಶಾರದೆ ದಯಪಾಲಿಸು ಎಂಬ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಮೂಡಲಗಿ ತಾಲೂಕು ನಾಗನೂರಿನ ಸುಮಿತ್ರಾ, ಯಲ್ಲಪ್ಪ, ಲಕ್ಷ್ಮೀ, ಸಮೃದ್ಧಿ, ಅಪ್ಪು, ಹೇಮಾ, ಸೃಜನ್ ಇವರೆಲ್ಲ ಕೋರಿಕೆಯ ಮೇರೆಗೆ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಸೌದತ್ತಿಯ ರಮೇಶ್ ಪಿಎಚ್ ಹಾಗೂ ಗೌರಿ ಆರ್ಎಚ್ ಅವರು ಶ್ರೀ ರೇಣುಕಾದೇವಿ ಚಿತ್ರದ ಜಯ ಜಯ ರೇಣುಕಾಂಬೆ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಕೋರಿಕೆ ಮೇರೆಗೆ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಬರಲಿರುವ ಸ್ವರ ಮಧುಬಾಲಕೃಷ್ಣ ಅವರದು.

0: ಹೋಗ್ತಾಯನು
1: ಅದಕ್ಕಿಂತ ದೊಡ್ಡದು.
2: ಶೇಖರ್ ಅವರೇ, ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು?
1: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೇನೆ.
3: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
4: ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ನಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ವಿಜಯಪುರದ ಭರತ್ ಕುಮಾರ್, ಬಂದೆ ನವಾಜ್, ಸುದರ್ಶನ್ ಇವರೆಲ್ಲ ಮೆಚ್ಚಿದಂಥ ಗೀತೆ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ನೀ ಇರಲು ಜೊತೆಯಲ್ಲಿ ಎಂಬ ಗೀತೆಯನ್ನು ಅವರ ಪ್ರೀತಿಯ ಗೀತೆ ಈಗ ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಬರಲಿರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರದು.

ಫಕೀರೇಶ್ ಉಳ್ಳಾಗಡ್ಡಿ, ಆಧ್ಯಾ, ರಾಧಾ, ರಿಷಿಕ್, ರಿತ್ವಿಕ್ ಇವರೆಲ್ಲ ಬೆಟ್ಟದೂರು ಗ್ರಾಮದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಉಪಾಧ್ಯಕ್ಷ ಚಿತ್ರದ ಗೀತೆಗಾಗಿ ಅವರ ಅಪೇಕ್ಷೆಯ ಗೀತೆ ಈಗ ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ಬರಲಿರುವ ಧ್ವನಿ ವಿಜಯಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರದು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಸೌದತ್ತಿಯ ಪವಿತ್ರ ಅವರು ಅಪೇಕ್ಷೆ ಪಟ್ಟಂತ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು.
3: ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು.
2: ಮೂಡಿ ಬರುತ್ತಿರುವ ಧ್ವನಿ ಪಿ ವಿ ಶ್ರೀನಿವಾಸ್ ಅವರದು.

ಚಿತ್ರದುರ್ಗದ ಅಮೃತ ರಮೇಶ್ ಅವರ ಮೆಚ್ಚಿನ ಗೀತೆ ಶ್ರುತಿ ಚಿತ್ರದ್ದು. ಹಾಡಿದ ಕಲಾವಿದರು ಮಂಜುಳಾ ಗುರುರಾಜ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸ್ವಪ್ನ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿದವರು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹತ್ತಿ ಚೌಡೇನಹಳ್ಳಿಯ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಸುಮಾ, ದರ್ಶನ್, ಶ್ರೀಧರ್, ಸೇಶ್ವಿತ್ ಹಾಗೂ ಮನೆಯವರು ಅವರ ಅಪೇಕ್ಷೆಯ ಗೀತೆ ಈಗ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಹಾಗೂ ಮನೆಯವರ ಅಭಿಲಾಷೆ ರಥಸಪ್ತಮಿ ಚಿತ್ರದ ಗೀತೆಗಾಗಿ. ಹಾಡಿದ ಕಲಾವಿದರು ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯ ಸಂದೇಶವಿದು. ದಕ್ಷಿಣ ಭಾರತದ ಬಹುಭಾಷೆ ಖ್ಯಾತ ಸಂಗೀತ ನಿರ್ದೇಶಕ ಇಳಯರಾಜಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರೇ ಸಂಗೀತ ನಿರ್ದೇಶಿಸಿದ ಚಿತ್ರದ ಹಾಡಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತೇಳಿ ನಮಗೆ ಸಂದೇಶವನ್ನು ಕಳುಹಿಸಿದವರು ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇವರು ಅಪೇಕ್ಷೆ ಪಟ್ಟಂತ ಗೀತೆ ಮಾತು ತಪ್ಪದ ಮಗ ಚಿತ್ರದ ಎಂಥ ಸೌಂದರ್ಯ ನೋಡು ಎಂಬ ಗೀತೆಯನ್ನು ಸ್ವರ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದಂತ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಧಾರವಾಡ. ಇದೀಗ ಭಾವಗೀತೆಗಳು.
1: ದೀಪಾವಳಿ ಬೋನಸ್ ಸಿಕ್ತಾಯೇನು?
2: ಅದಕ್ಕಿಂತ ದೊಡ್ಡದು
3: ಶೇಖರ್ ಅವರೇ, ಏನಾಯ್ತು ದೀಪಾವಳಿ ಲಾಟ್ರಿ ಸಿಕ್ತಾ ಏನು?
2: ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
4: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
5: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
6: ನಿಸರ್ಗ ಜ್ಞಾನಾಮೃತ.
0: ಭಾವಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಯಶವಂತ ಹಳಿಬಂಡೆಯವರು ಸ್ವರ ನೀಡಿರುವ ಡಾ ವೇದವ್ಯಾಸ ಜೋಶಿಯವರ ರಚನೆ.

ನಿನ್ನ ಮದುವಿ ಇಲ್ಲೇ ನಾ ಕರೆಸಿಕೊಂಡ ಮ್ಯಾಲ ಹಿಂಗಾತು ನಲ್ಲೆ ನಿನ್ನ ಮದುವಿ ಇಲ್ಲೇ ನಾ ಕರೆಸಿಕೊಂಡ ಮ್ಯಾಲ ನೀ ಹೇಳು ಈಗ ನಾ ಹೆಂಗ ಅಂತ ನಿನ್ನ ಮಾಡಿ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಧ್ವನಿ ನೀಡಿದ್ದಾರೆ ರವೀಂದ್ರನಾಥ್ ಮೂಳ್ವಾಡ್.

ವಿವಿಧ ಕಲಾವಿದರ ಸ್ವರದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬೈಲಹೊಂಗಲ್ ತಾಲೂಕಿನ ಯರಗೊಪ್ಪದ ಬಸವಣ್ಣಪ್ಪ ತೋಲ್ಗಿ ಮತ್ತು ತಂಡದವರಿಂದ ಭಜನಾಪದ.

ಬೈಲ್ಹೊಂಗಲ್ ತಾಲೂಕಿನ ಯರಗೊಪ್ಪದ ಬಸವಣ್ಣಪ್ಪ ತೋಲ್ಗಿ ಮತ್ತು ತಂಡದವರಿಂದ ಭಜನಾ ಪದ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಅಥಣಿ ತಾಲೂಕಿನ ಸುಟ್ಟಟ್ಟಿಯ ಗುರಪ್ಪ ರೇವಪ್ಪ ಸನದಿ ಮತ್ತು ಮೇಳದವರಿಂದ ಡೊಳ್ಳಿನ ಪದ.

ಅಥಣಿ ತಾಲೂಕಿನ ಸುಟ್ಟಟ್ಟಿಯ ಗೊರಪ್ಪ ರೇವಪ್ಪ ಸನದಿ ಮತ್ತು ಮೇಳದವರಿಂದ ಡೊಳ್ಳಿನ ಪದ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು.

ಹುಬ್ಬಳ್ಳಿ ತಾಲೂಕು ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ನವರಸ್.

0: शिल्प के स्तर पर हुए नवीन प्रयोगों में अज्ञेय के शिल्प प्रयोगों का महत्वपूर्ण स्थान है। अज्ञेय की प्रयोग धर्मिता को लक्ष्य करके ही इन्हें छायावादोत्तर काव्यधारा का एक अत्यंत महत्वपूर्ण व्यक्तित्व स्वीकार किया गया है।
1: अभी आपने जयलक्ष्मी पाटिल से प्रयोगधर्मी रचनाकार सच्चिदानंद हीरानंद वात्सायन एक लघु वार्ता सुनी। नवरस कार्यक्रम अब संपन्न होता है। निर्मिति सहायक सालेहा कित्तूर माला साम्राणी को अनुमति दीजिए। नमस्कार।
2: आकाशवाणी धारवाड।
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಈಗ ಕೇಳಿ ಪಂಡಿತ್ ರೋನು ಮುಜುಮ್ದಾರ್ ಅವರ ಕೊಳಲು ವಾದನದಲ್ಲಿ ರಾಗ್ ನಟ ಭೈರವ್, ತಬ್ಲಾ ಸಾತಿ ಪಂಡಿತ್ ವಿಜಯ್ ಘಾಟೆ, ಫಖವಾಜ್ ಪಂಡಿತ್ ಭವಾನಿ ಶಂಕರ್. ಕೇಳಿ ರಾಗ್ ನಟ ಭೈರವ್.

0: ಇದುವರೆಗೆ ಪಂಡಿತ್ ರೋಣು ಮುಜುಮ್ದಾರ್ ಅವರ ಕೊಳಲು ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ಫಕ್ವಾಜ್ ಸಾತ್ ಪಂಡಿತ್ ಭವಾನಿ ಶಂಕರ್, ತಬ್ಲಾ ಸಾತ್ ಪಂಡಿತ್ ವಿಜಯ್ ಘಾಟೆ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ, ಈಗ ಸಮಯ ಸರಿಯಾಗಿ 12 ಗಂಟೆ. ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020 ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬೀದಿ ಬದಿ ವ್ಯಾಪಾರಸ್ನು ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000, ಮತ್ತೆ 30,000, ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಭಾಳ ಒಂದು ಹೆಲ್ಪ್, ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
1: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು

ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೆಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್, ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್, ಧರ್ಮಾವರಂ, ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90%ರಷ್ಟು ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿದ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ

0: ಊರ ಹೆಸರ ಅಥವಾ ಮನೆತನದ ಹೆಸರ?
1: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು ಕನಾರಳ್ಳಿ ಅಂತ, ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳೀಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೇನೆ ಹೊರತು ಇಲ್ಲೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
0: ಈಗ ಮೇಡಮ್ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಲಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದ್ರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಿಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ? ಅದು ಬಹಳ ಒಂದು ಪ್ರೆಸ್ಟಿಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂತದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದ್ರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರಿ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
1: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲಿ

0: ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂತದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದ್ರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗಲೇ ಹಿಡಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರೆ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
1: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು. ಸರಿ, 7th ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
0: ಕೊಡ್ಲಿಪೇಟೆಯಲ್ಲಿ.
1: ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ. ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನ್ಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟ, ಬಿ ಎಂ ಕೆ ಇಂದಿರ. ನಾನು 4th ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
0: ಏನು
1: ಓದೋದು
0: ನನಗೆ ಮನೆಯಲ್ಲಿ ವಾತಾವರಣ
1: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ. ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
0: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
1: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ. ಚಿಕ್ಕನಲ್ಲಿ ನಾನು ಸುಮ್ನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳೋ ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯ ಸ್ಕೂಲ್ಗೆ ಅಂತ. ನಮ್ಮ ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗೆ ಅದೇ ಆಶೆ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನ್ಗೆ ಇನ್ನ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗ್ಲೇನೆ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯಕ್ಕಾಗಲಿಲ್ಲ. ಹಾಗಾಗಿ ಅದೇನು ಅಕ್ಷರ ಅನ್ನೋದು ನನ್ನನ್ನು ತುಂಬಾ ಹಿಡಿದಿಟ್ಕೋತಾ ಇದ್ದೆ. ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು. ಅಕ್ಷರ
0: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ದಿದ್ರೆ ಅಲ್ವಾ. 4th ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
1: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದ ಬದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
0: ಅಂದ್ರೆ ಓದುವ ಅಭ್ಯಾಸ, ಹವ್ಯಾಸ, ಪ್ರೀತಿ
1: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ. ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದ್ದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5th ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದೆ, ABCD. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ನೆ ಹಿಂಗೆಂಗ್ ಬರ್ತಾ, ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನ್ ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5th ನಮ್ಗೆ ABCD, ಕ್ಯಾಟ್, ಬ್ಯಾಟ್, ರಾಟ್, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನ್ಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ. ನಾನು
0: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂಥದ್ದು ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
1: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ. ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4th ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನ್ಗೆ ಕಾಲೇಜ್ ಅಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ದು BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷ್ ಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನ್ಗೆ ಇಂಗ್ಲಿಷ್ MA ಮಾಡಿಟ್ಟಿ. ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ, ಇಂಗ್ಲಿಷ್ MA ಮಾಡಿದ್ರೆ ಕೆಲಸ ಸಿಗುತ್ತೆ.
0: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ ಹೇಳ್ಬೋದು.
1: ಒಂದ್ ತರದಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. MSc ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಬಿಟ್ವೀನ್ ಕನ್ನಡ ಅಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದ್ರೆ ಹಳಗನ್ನಡ ಅಷ್ಟು ಓದಿರ್ಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬಾ ಬಿ ಎಂ ಶ್ರೀ ಇಂಗ್ಲಿಷ್ ಗೀತೆಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ.

0: ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸು, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ ಎಂ ಎ ಮಾಡಿದ್ದಕ್ಕೆ. ಆಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಎಂ ಫಿಲ್ ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನ, 18 ಕಥೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರ್ದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನ್ಗೆ ಏನು ಅಂದ್ರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನ ಏನೀಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದ್ರೆ ನನ್ಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದ್ಬೇಕು, ವೈದೇಹಿನ ಹೇಗೆ ಓದ್ಬೇಕು, ಅಕ್ಕ ಮಹಾದೇವಿನ ಹೇಗೆ ಓದ್ಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂತ ಅಮೆರಿಕನ್ ರೈಟರ್ಸ್ ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ, ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
1: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತೆ. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳ ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದೋ ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನ್ ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗುವಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದಾರೆ ಅಲ್ವಾ?
0: ತುಂಬಾ ಜನ ಮಾಡ್ತಾರೆ,
1: ಗುರುತಿಸ್ಕೊಂಡ್ರೆ ತುಂಬಾ ಕಡಿಮೆ ಅಲ್ವಾ? ಆ ನಿಟ್ಟಿನಲ್ಲಿ
0: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ 3 ನನ್ನ ಎಂ ಫಿಲ್ ಥೀಸಿಸ್ ರಿಸರ್ಚ್ ವಿಮೆನ್ ಸ್ಟಡೀಸ್, ವಿಮೆನ್ ರೈಟರ್ಸ್ ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದೊಂದನ್ನೇ ನಾನು ಓದಲ್ಲ, ಅದ್ರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬ ಇಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕೂನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದ್ರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ. ಹಾಗಾಗಿ ವೈದೇಹಿ ಅಕ್ಕೂನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅನಂತ್ ಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದ್ರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನ ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ. ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲಿಷ್ ಅಲ್ಲಿ ತರೋದಕ್ಕೆ ನನಗೆ ಏನೇನ್ ಸಲಕರಣೆ ಬೇಕು. ಅಲ್ಲಿ ಇಂಗ್ಲಿಷ್ ಅಲ್ಲೂ ನಾನು ಓದ್ಕೋತೀನಿ ಯಾವ ತರ ಹುಚ್ಚಿಯರು ಅಲ್ಲಿ ಸೃಷ್ಟಿಯಾಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲಿಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ತರದ ಭಾಷೆನ ಬಳಸಬೇಕು, ಅದು ಇಂಗ್ಲಿಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸಿದಾಗ ಇಂಟ್ರೊಡಕ್ಷನ್, ಕ್ರಿಟಿಕಲ್ ಇಂಟ್ರೊಡಕ್ಷನ್, ಮತ್ತೆ ಟೆಕ್ಸ್ಟ್, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ನಾನು ಅದನ್ನ ಮಾಡಿದ್ದೀನಿ. ಅವರಿಗೆ ಬಿಟ್ಟು ಇಷ್ಟ ಆಯ್ತಂದ್ರೆ ಅದು, ಅಂದ್ರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ಕ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ ಇಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಂ. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದ್ರೆ ಈಗ ಇಂಡಿಯಾದಲ್ಲೇನೆ ಇಷ್ಟು ಭಾಷೆಗಳಿರ್ಬೇಕಾದ್ರೆ ನಮ್ಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದ್ರೂ ಬಂದಿದೆ, ಅಕ್ಕ ಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ ಗೆ ಗೊತ್ತಿಲ್ಲ. ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಸಹ ನನ್ನ ಆಡಿಯನ್ಸ್ ಒಬ್ಬ ಬೆಂಗಾಲಿ, ಒಬ್ಬ ತಮಿಳ್, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ

0: ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಳು ಇರೋಳು ಅಥವಾ ರಾಜಸ್ಥಾನಿ ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು. ಬರೀ ಮೀರಾನ ಓದ್ಕೊಳ್ಳಕ್ಕಾಗಲಿ, ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳುನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು? ಏನನ್ನು ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ, ಅದನ್ನ ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕಮಹಾದೇವಿನ ಓದಕ್ಕೆ ಆಗದೇ ಇಲ್ಲ. ಅದು ಯಾವಾಗ ಇಂಗ್ಲಿಷಿಗೆ ಬಂದಾಗ, ಇಂಗ್ಲಿಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದು ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನು ಅರ್ಥ ಮಾಡ್ತವೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ,
0: ಪರಂಪರೆ,
1: ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೋದು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ. ಹೌದಾ?
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನ ಹೇಳಬಹುದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಂ ಫಿಲ್ ರಿಸರ್ಚ್ ಸೂಪರ್ವೈಸರ್ ಅದನ್ನ ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸೂಜಿ ತಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆಯಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
1: ಖಂಡಿತ
0: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದು ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದ್ ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನೋ ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ, ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್, ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನ್ ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕ್ ಶುರು ಮಾಡಲ್ಲ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
0: ಯಾಕಂದ್ರೆ ನಾನ್ ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನು ಏನು ಸುಲಭವಾಗಿ ಬರ್ಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗ್ಲಿ, ಪೋಸ್ಟ್ ಗ್ರಾಜುಯೇಷನ್ ಆಗ್ಲಿ, ಅಥವಾ ನನ್ನ ಕೆಲಸ ಆಗ್ಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡಿಸ್ಕೊತಾಳಲ್ಲ. ಗ್ರಾಜುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು

0: ಒಂದು ಚೂರು ಒಂದು ಇಡ್ಲಿ ತಿನ್ನೋದು ಇದ್ರಲ್ಲಿ ನನ್ನನ್ನು ಓದಕ್ ಕಳಿಸಿ ಇಲ್ಲಿ.
1: ಕಳಿಸಿ,
0: ಹಾ ಇಲ್ಲಿ
1: ಮನೇಲಿ ಆಸಕ್ತಿ ಇರಲಿಲ್ಲ ಕಳಿಸ್ಲಿಕ್ಕೆ.
0: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತನೂ ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿನ ತರ ಬರಲ್ಲ ನನ್ಗೆ. ಅಕಸ್ಮಾತ್ ಏನಾದ್ರು ಬೈಕ್ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನಮ್ಮ ಅಮ್ಮ ಅಪ್ಪಯ್ಯವರು, ನಾನು ಹೇಳ್ತಾ ಇದ್ದೆ ಅದೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ ಮಗನ್ಗೂ ಓದಿಸಿದ್ರಲ್ಲ, ಅವನ್ ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದೆ ಅಲ್ಲ, ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದೇನೆ ಇರಬೇಕಾದ್ರೆ ಮಕ್ಕಳನ್ನು ಬೆಳೆಸ್ತಾರೆ, ಇದನ್ನು ನಿಭಾಯಿಸ್ತಾರೆ, ಅದನ್ನು ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇತ್ತು.
1: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅಂತ. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದೊಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ, ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರ್ಲಿಲ್ಲ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡೋ ಅಂತದಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ತಿಂಗಳಿಂದ ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನನ್ನ ಕಾಡ್ತಾ ಇದ್ದೀನಿ. ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೆ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು. ಅದನ್ನ ನೀವು ಸುಮ್ನೆ ಪ್ರೇಮ ಪ್ರೀತಿ, ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗ್ ಮಾಡಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನ್ ನಡೀತು ಘಟನೆಗಳು ಅಂದ್ರೆ, ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನಿಸ್ತು?
0: ಒಂದು ನನ್ಗೆ ಈಗ ಅಮೆರಿಕದಲ್ಲಿದ್ದಾಗ ನಂಗೆ ಬ್ಲಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲಾಕ್ ಲಿಟ್ರೇಚರ್ ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗ್ಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವಲ್ಲ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ, ನನಗೆ ಆ ತರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕೆ ನಂಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನ್ಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸ್ ಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ABCD ಬರಲ್ಲ ಅಲ್ಲಿಂದ. ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ವರ್ಷದ ಹಿಂದೆನೆ ಬರೆಯೋಕ್ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡ್ಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮ್ಗೆ ಒಂದು ಬೋರ್ ಹೊಡಿಯೋಕ್ ಶುರು ಆಗುತ್ತೆ, ನಮ್ ಧ್ವನಿಗೆ ನಮ್ಗೆ ಆಕಳಿಕೆ ಬರುತ್ತೆ. ಇದೆಲ್ಲಾನು ಆಗ್ತಾ ಇರ್ಬೇಕಾದ್ರೆ ಬರವಣಿಗೆ ಒಂದು ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ, ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್, ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದ್ರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದೇನೆ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟ್.

0: ಆಗಿರುತ್ತೆ. ಸೊ ಐ ಐ ನೀಡ್ ಟು ಮೆಷರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಯಲ್ಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕ್ ಅನ್ನು ಅರ್ಧ ಗಂಟೆಯಲ್ಲಿ ಖಂಡಿತ ಹೇಳಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್. ಯಾಕಂದ್ರೆ ಫೆಮಿನಿಸಮ್ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ಯಾವ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್, ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿ ಅವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
4: ಆಕಾಶವಾಣಿ ಧಾರವಾಡ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
9: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಲಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
8: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
8: ಆತ್ಮೀಯ ಕೇಳುಗರೆ,
10: ಯೋಗ ಪೂರ್ಣ ಧರಣಿ.
8: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
10: ಯೋಗ ಪೂರ್ಣ ಧರಣಿ
8: ಪ್ರತಿದಿನ ಮುಂಜಾನೆ

ಕೇಳುವರೆ ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು ಎಸ್ಟಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ್ದು.

ಹಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ ಮಧ್ಯಾಹ್ನ 1:30. 2:40 ಕೇಳುವಿರಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ! ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು, ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸ್ಕೊಂಡಿವಿ. ಆದ್ರೆ ಹೃದಯಕ್ಕೆ ಕಾಡುವಂತ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನ್ ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂಎಸ್ ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
2: ನಮಸ್ಕಾರಗಳು, ಧನ್ಯವಾದ.
1: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
2: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳಲ್ಲೂ ಕ್ರಮೇಣ ಕಂಡು ಬಂದಿರ್ತದೆ. ಇಂತಹ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಇಂತಹ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರುತ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ ಡಿಸೀಸ್ ಅಂತೀವಿ, ಹೈಪರ್ ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್,

0: ಅಂತೀವಿ. ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಹಾರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬುವ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನತೆ ಇರಬಹುದು ಅಂತ ಶುರು ಆಗುತ್ತೆ.
1: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
0: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರೆ ಮೇಡಮ್, ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್ ಮತ್ತೆ ಲಿಂಬ್ ಅನಾಮಲೀಸ್, ಕಿಡ್ನಿ ಅನಾಮಲೀಸ್, ಇದ್ರ ಬಗ್ಗೆ ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡೋಗ್ರಫಿ ಅನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸಿನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡೋಗ್ರಫಿ ಎಂಬುವಂತಹ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಆ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ. ಆ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರು ಆಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರೋಪ್ರಿಯೇಟ್ ಪೊಸಿಷನ್ ಬರಬೇಕು. ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ, ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರು ಹೇಗೆ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿ ಇರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ. ತಾಯಿಯ ಹೃದಯ ಬಡಿತದಿಂದ ಬರುವಂತಹ ಎಲ್ಲಾ ಪೋಷಕಾಂಶಗಳು, ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರು ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡು ಬರುತ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್. ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
1: ಈ ಮಗುವಿಗೆ ಹುಟ್ಟುತ್ತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದು ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
0: ಬೇರೆ ನಾನು ಹೇಳ್ದಂಗೆ ಮಗುವಿನ ಹೃದಯದಲ್ಲಿ ಇರುವಂತ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಸಮಸ್ಯೆ ಕಂಡು ಬರಬಹುದು. ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಅವೋರ್ಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಅವೋರ್ಟಾ ಅಂತ

0: ಹೇಳ್ತೀವಿ. ಅಹೋರ್ಟಾದಲ್ಲಿ ಆ ಮಗುವಿಗೆ ಮೂರು ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್, ಅದಾದ್ಮೇಲೆ ಡಿಸೆಂಡಿಂಗ್ ಅಹೋರ್ಟಾ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ. ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ, ಅದನ್ನ ಕೋಆಕ್ಟೇಷನ್ ಆಫ್ ಅಹೋರ್ಟಾ ಅಂತ ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್, ಮೈಟಲ್ ವ್ಯಾಲ್ವ್ ಅಂತ. ಇವು ಲೀಕ್ ಆಗ್ಬಹುದು ಮೇಡಮ್, ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು, ಇದು ಬಹಳ ರೇರ್ ಮೇಡಮ್. ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ, 220 ಮೇಲೆ, ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟಿಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತಹ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುವುದು, ಇದಿಷ್ಟು ಇತರೆ ರೋಗ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು, ನೀಲಿ ಇಲ್ಲದಿರುವಂತಹ ಮಕ್ಕಳು. ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್, ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ, ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ, ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ, ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್. ಅಂದ್ರೆ ನೀಲಿ ಅಲ್ಲದೇ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ಲೇ ಇರುತ್ತೆ ಮೇಡಮ್. ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ, ಮತ್ತೆ ಹಸ್ತಗಳು ಅತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೋಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ 2-3 ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸೇ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ. ಬಟ್ ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ ಅದನ್ನ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿರ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪ್ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತಹ ಸಮಸ್ಯೆಗೆ TAPVC ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ 1-3 ತಿಂಗಳ ಒಳಗಡೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗ್ತದೆ ಮೇಡಮ್.
1: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
0: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅಂದ್ರೆ ಹೃದಯದ 4 ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಅಂತ. ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತಹ ರಂಧ್ರಕ್ಕೆ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ. ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ ಗೆ, ಮತ್ತೆ ಅವರ್ಟಾದಿಂದ ಶುದ್ಧವಾದಂತ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ PDA ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯಸ್ ಅಂತ ಆಗುತ್ತೆ ಮೇಡಮ್ ಕಮ್ಯುನಿಕೇಶನ್, ಇದನ್ನು ನಾವು PDA ಅಂತ ಕರಿತೀವಿ. ಸೊ ಇವು ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇನೆ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6-8 ಅಂದ್ರೆ 1.5-2 ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ್ರೂ ಹೇಗೆ ಗೊತ್ತಾಗುದು ಮಗುವಿಗೆ ಅಂದ್ರೆ, ಇದುವರೆಗೂ 4-5 ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ಆದ ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ ಇರುತ್ತೆ. ಮಗು ಸಮರ್ಪಕವಾಗಿ ಒಂದೇ ಸಮಾನಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು ಮಾಡುತ್ತೆ ಮೇಡಮ್. ಇದನ್ನ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕರಿತೀವಿ. ಇವೆರಡು ಆಗೋದ್ರಿಂದ ಮೂರನೇದು ಏನಾಗುತ್ತೆ ಅಂದ್ರೆ ಮಗು ಅಸಹಜವಾಗಿ ಬೆವರು ಬರಲು ಸ್ಟಾರ್ಟ್ ಆಗ್ತದೆ. ಮಗುವಿನ ಹಣೆ ಮೇಲೆ ತಲೆ ಎಲ್ಲ ಬೆವರಾಗೋದು, ಮೈ ಎಲ್ಲ

0: ಒದ್ದೇ ಇರೋದು. ಸರ್ ಹಾಲು ಕುಡಿತಾ ಇದ್ರೆ ಸುಸ್ತೇ ಆಗ್ಬಿಡ್ತಾನೆ ಸರ್, ಹಾಲ್ನ ಹೊಟ್ಟೆ ಪೂರ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಅವನಿಗೆ ಹಸಿವಿರುತ್ತೆ, ಉಸಿರಾಟದ ವೇಗ ಹೆಚ್ಚಿಗೆ ಆಗಿರೋದ್ರಿಂದ ಅವನು ತನ್ನ ಶಕ್ತಿ ಮೀರಿ ಹಾಲ್ನ ಹೆಚ್ಚಿಗೆ ತಾಯಿಯ ಎದೆಯಿಂದ ಜಗ್ಗಿ ಕುಡಿಯಲು ಆಗೋದಿಲ್ಲ. ಸೊ ಈಗೇನಾಯ್ತು, ಆತನಿಗೆ ಸುಸ್ತು ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಅಮ್ಮನ ಹತ್ರ ಹಾಲಿದ್ದು ಕುಡ್ಲಿಕ್ಕೂ ಆಗ್ತಲ್ಲ. ಇವು ಮೂರರಿಂದ ಅವನಿಗೆ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು 2 ತಿಂಗಳವರೆಗೂ ಚೆನ್ನಾಗಿದ್ದು 3, 4, 5 ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆತನಿಗೆ ಮತ್ತೆ ಮತ್ತೆ ನ್ಯುಮೋನಿಯಾ ಆಗಲು ಶುರು ಆಗುತ್ತೆ. ಅವಾಗ ವೈದ್ಯರು, ನಿಮ್ಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದ್ದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗಬಹುದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮ್ಗೆ ಸ್ವಲ್ಪ ಅಂದ್ರೆ ತುಂಬಾ ಇಷ್ಟೊಂದು ಅವನು ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಅದು ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ಅಂದ್ರೆ 1 ವರ್ಷದ ಮೇಲೆ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲ 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದು. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಈಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ, ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದ್ರ ಬೆವರು ಬರೋದು, ಕೆಮ್ಮು ಬರೋದು, ಮತ್ತೆ ಮತ್ತೆ ನಿಮೋನಿಯಾ ಆಗುತ್ತೆ. ಇವು 5 ಲಕ್ಷಣಗಳು ಮಾತ್ರ ಮಕ್ಕಳಿಗೆ ಸಂಬಂಧಪಟ್ಟ ಹೃದಯ ರೋಗದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಇಕೋಕಾರ್ಡಿಯೋಗ್ರಫಿಯಿಂದ ನಾವು ಎಕ್ಸಾಕ್ಟ್ ಆಗಿ.
1: ಡಾಕ್ಟರ್ ರವೀಂದ್ರ ಅವರೇ, ನನಗೆ ಒಂದು ಪ್ರಶ್ನೆ ಕಾಡುತ್ತದೆ, ಏನಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆರೋಗ್ಯವಂತ ಶಿಶುಗಳು ಜನಿಸ್ತಾ ಇದ್ವು, ಮಕ್ಕಳ ತೂಕ 1-3 ಕೆಜಿ 3.75 ಕೆಜಿ 4 ಕೆಜಿ ವರೆಗೂ ಸದೃಢಕಾಯವಾಗಿ ಮಕ್ಕಳು ಇರ್ತಿದ್ವು. ಇತ್ತೀಚಿನ ನಾವು ಮಕ್ಕಳನ್ನ ನೋಡಿದಾಗ ಅವು ಆರೋಗ್ಯದಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ. ಅಂದ್ರೆ ಇದಕ್ಕೆ ಪಾಲಕರ ಒಂದು ಏನಾದ್ರೂ ಕೊಡುಗೆ ಕೂಡ ಕಾರಣ ಆಗ್ತದೇನು? ಅಂದ್ರೆ ಇದು ವಿಳಂಬ ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೇನು ಅಂತ.
0: ಇದು ಬಹಳ ಮುಖ್ಯವಾದಂತ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ. ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜಾತ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧ ಉಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದಲೇ ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯೋಲಾಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐವಿಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐವಿಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
1: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ 1 ವರ್ಷ 2 ವರ್ಷ 3 ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ 5 ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ನಾವು ಹೇಳ್ತೀರಿ. ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ, ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ.
0: ಮಕ್ಕಳಲ್ಲಿ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಇಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತಹ ರಚನೆ, ಅದರ ನ್ಯೂನತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ ಇದರ ಬಗ್ಗೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ. ಇದರ ಅನುಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತ ಅದರ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಸಿ ಟಿ ವಿ ಎಸ್

0: ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಲ್ಯ ಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು ಬೆಳೆದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಅಂತದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧೋಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರು ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಆವಾಗ ಯಾವುದೇ ರೀತಿಯ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಇವರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ಆ ರಂಧ್ರ ಸಮಸ್ಯೆ ಇತ್ತಂದಾಗ ಆವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ ಅಷ್ಟೇಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು 2 ವರ್ಷದವರೆಗೂ ಬಂದಿರಬಹುದು. 1 ವರ್ಷ ದಾಟಿ ಮಗುವಿನ ತೂಕ 6.5 kg, 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥೀಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥೀಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥೀಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಇಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೆ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಸಮಸ್ಯೆನು ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥೀಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜ್ ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನ ಆರ್ಡರ್ ಮಾಡಿ ಅಥವಾ ಅದನ್ನ ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂತದ್ದು ಮತ್ತೆ ಈ ದೊಡ್ಡದಾದಂತದಕ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಇಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ ನ ಕೆಳಗಡೆ ಇತ್ತು ಅಥವಾ ಔಟಿಕ್ ವ್ಯಾಲ್ವ್ ಪಲ್ಮರಿ ವ್ಯಾಲ್ವ್ಗೆ ಬಹಳಷ್ಟು ಹತ್ತಿರದಲ್ಲಿದ್ರೆ ಆವಾಗ ಸ್ವಚ್ಛ ಚಿಕಿತ್ಸೆನೇ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರ್ ಇಂದ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ವ್ ಸ್ಟಿನೋಸಿಸ್ ಅಂತ ಬಂದ್ರೆ ಅದನ್ನ ಬಲೂನ್ ಇಂದ ಓಪನ್ ಮಾಡಬಹುದು ಮೇಡಮ್. ಅದನ್ನ ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನ ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದ್ರೆ ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದ್ರೆ. ಸೊ ಇವೆರಡು ವ್ಯಾಲ್ವ್ ನ ಸಮಸ್ಯೆಗಳನ್ನು ಸಹ ನಾವು ಕೆಥೀಟರ್ ಮೂಲಕ ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
1: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ. ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೆ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
0: ಮೇಡಮ್? ಮಕ್ಕಳು ಹುಟ್ಟಿದಾಗ ನಾನು ಹೇಳಿದಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತಹ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸ್ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ ಅಂದ್ರೆ 2.5 kg, 3 kg ಆಗಿರೋದ್ರಿಂದ ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ ಅವ್ರು PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥೀಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 ತಿಂಗಳು 6 ತಿಂಗಳ ಕಾಲ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದ್ರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದ್ರೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದ್ರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಲ್ಲಿ ಇದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಹೊದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 ವರ್ಷ 9 ವರ್ಷ ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವರಿಗೆ ಕೋಆಕ್ಟೇಷನ್ ಆಫ್ ಹಾರ್ಟ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಕ್ಟೇಷನ್ ಔಟ್ ಸ್ಟೆಂಟಿಂಗ್ ಅಂತ ಆಗುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಕ್ಟೇಷನ್ ಆಫ್ ಹಾರ್ಟ್ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವೂ ಇನ್ನು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ

0: ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ಜರಿ ಸರ್, 9 ವರ್ಷ ಮುಂಚೆನೆ ಆಗಿತ್ತು, ಮಗು 1 ವರ್ಷ ಇತ್ತು, 6 ಕೆಜಿ ಇತ್ತು, ಅವಾಗಲೇ ಮಾಡಿದ್ರು ಸರ್. ಆದ್ರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್, ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂತ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸ್ ಸ್ವಲ್ಪ ಸಂಕುಚಿತ ಆಗುವಂತ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನ್ನಿಂದ ನಾವು ಆ ಸಮಸ್ಯೆಗಳನ್ನ ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕ್ಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನ ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟ್ರಾಲಜಿ ಆಫ್ ಫ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂತ ಸಮಸ್ಯೆ ಇರುವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ ಅಲ್ಲಿ ಇಟ್ಟಿರೋದ್ರಿಂದ ಅಂದ್ರೆ ಒಮ್ಮೆಗೆನೆ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ. ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಶನ್ ಇದ್ದೇ ಇರುತ್ತೆ, ಅಂದ್ರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂತ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇಟ್ಟು ಅವರಿಗೆ ಸರಿಯಾದಂತಹ ಸಂದರ್ಭದಲ್ಲಿ ಒದಗಿ ಬರುವಂತಹ ನ್ಯೂಯರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ.
1: ಪಾಲಕರೇ, ಇನ್ ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನ ನಾವು ತಕ್ಷಣದಲ್ಲೇ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದ್ರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನ ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನ ಆನಂದಿಸ್ಲಿ, ಅವರು ಖುಷಿ ಪಡ್ಲಿ, ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದ ಅಂತ ಆಶಿಸೋಣ. ಇಷ್ಟೆಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ VBG ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ MR ರವಿ.
4: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ VBG ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047ರ ವೇಳೆಗೆ ವಿಕಸಿತ ರಾಷ್ಟವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದ್ರೆ VBG ರಾಮ್ಜಿ ಅಂತ ಕರೀತಾರೆ. ಇದು 2005ರ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಾನು ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದ ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ VBG ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047ರ ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ VBG ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. VBG ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದ್ರೆ ಉದ್ಯೋಗ ಖಾತ್ರಿ ಹೆಚ್ಚಳ, ಪ್ರತಿ

ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಂಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜ್ಗೆ ಬದಲಾವಣೆ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ ಅಟ್ 2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ಳತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತಿದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ,
ಕರ್ನಾಟಕ @100 ವಿಷನ್ ಡಾಕ್ಯುಮೆಂಟ್ ಫಾರ್ 2047.

ಎಂಬತಕ್ಕಂಥದ್ದು ರೂಪಿಸಿದ್ದು. ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ ಶೇಕಡ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆ ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು ಕರ್ನಾಟಕಕ್ಕೆ

0: ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಪಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕ್ಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ದಿನಗಳ ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ದಿನಗಳ ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ದಿನಗಳ ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ದಿನಗಳ ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು

0: ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ ಎರಡನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು, ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ದತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24ರಂದು ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರು ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರು ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ದ ಜಯ ದಾಖಲಿಸಿದ್ದಾರೆ.

0: ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ದ ಗೆಲುವು ದಾಖಲಿಸಿದರೆ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿಸೋ ವಿರುದ್ದ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. ಏಳನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿಸೋ ಅಗ್ರಸ್ಥಾನದಲ್ಲಿದ್ದರೆ 10 ಅಂಕಗಳೊಂದಿಗೆ ಫಿರೋಜಾ ಎರಡನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ ಏಳನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ತ್ವರೆ ದುಜೀವಿಸಬಹುದೇ ಹರಿ ನಿನ್ನ ಚರಣಗಳ.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಕನಕದೀಪ.
1: ಹುಬ್ಬಳ್ಳಿಯ ಹುಬ್ಬಳ್ಳಿ ತಾಲೂಕು ಸುಳ್ಳದ ಸೀಮಂತವ ಮುಂಡರಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಸೀಮಂತವ ಮುಂಡ್ರಿಗೆ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಹಲೋ ಅಭಿಲಾಷ, ನೇರ ಫೋನಿನ ಕಾರ್ಯಕ್ರಮ ಇದೀಗ.

0: ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತೃಗಳನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ರಂಜನಿ. ನಮ್ಮ ಸ್ನೇಹಿತರು ಕರೆ ಮಾಡಲಿಕ್ಕೆ ಚಾಲು ಮಾಡ್ಯಾರ. ಮೊದಲು ಕರೆ ನೋಡೋಣಂತ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿದ್ರಿ?
1: ರಾಯಚೂರು ಜಿಲ್ಲೆ ಅರಕೆರೆ ತಾಲೂಕು ಜಗತ್ತಿನ ಗ್ರಾಮದಿಂದ.
0: ನೀ ಹೆಸರು ಹೇಳ್ರಿ?
1: ಬಸವರಾಜ್ ಪಾಟೀಲ್.
0: ಬಸವರಾಜ್ ಅವರು?
1: ಹೌದು ಮೇಡಮ್.
0: ಬಸವರಾಜ್ ಅವ್ರಿಗೆ ರೇಡಿಯೋ ಕ್ಲಿಯರ್ ಆಗಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇರ್ತದೆ, ಎಲ್ಲ ಕಾರ್ಯಕ್ರಮ ಕೇಳ್ತೀರಿ? ಈಗ ಬಸವರಾಜ್ ಅವ್ರಿಗೆ ಹಲೋ ಅಭಿಲಾಷ ಕಾರ್ಯಕ್ರಮದ ಮೊದಲನೇ ಕರೆ ಸಿಕ್ಬಿಡ್ತಾವ, ಹೆಂಗ ಅನಿಸ್ಲಿಕ್ತದ?
1: ಅದೇ ರೀ, ಕಾಯ್ಕದ ಕೂತೀವ್ರಿ, ಈಗ ಒಂದದ್ ಬಂದಿರ್ರಿ, ಈಗ ಸದ್ಯ ಒಂದ್ ಅರ್ಥ ಆಯ್ತು ಬಂದು.
0: ಹ್ಮ್, ಅಲ್ಲ ಫಸ್ಟ್ ಕರೆ ನಿಮ್ಗೆ ಸಿಕ್ಬಿಡ್ತು.
1: ಅದೇ ಸಿಕ್ತೀರಿ?
0: ಹ್ಮ್, ಖುಷಿ ಖುಷಿ ಆಯ್ತಲ್ಲ?
1: ಖುಷಿ ಬಹಳ.
0: ಈಗ ಯಾವ ಗೀತೆ ಕೇಳ್ಬೇಕು ತಮ್ಗೆ?
1: KGF ಚಾಪ್ಟರ್ 2 ಸ್ತ್ರೀಯಾ ಘೋಷಾಲ ಆಡಿದ್ದು ಮೆಹಬೂಬ್ ಅಂತ ಐತೆ ನೋಡ್ರಿ.
0: KGF ದಿಂದ?
1: ಹೌದು ಮೇಡಮ್.
0: ಅದು ಸಿನಿಮಾ ನೋಡಿರಿ?
1: ಸ್ತ್ರೀಯಾ ಘೋಷಾಲ ಕೇಳಕ್ ಭಾರಿ ಕಷ್ಟಮ್, ಧ್ವನಿ ಚೆನ್ನಾಗಿತ್ತು ಅವ್ರದ್ದು. ಅದಕ್ಕೆ ಮೆಹಬೂಬ್ ಅಂತ ಐತೆ ನೋಡ್ರಿ ಕಣವ್ರೆ.
0: ಮೆಹಬೂಬ್ ಆ ಗೀತೆ ಅನನ್ಯ ಭಟ್ ಅವ್ರು ಹಾಡಿದ್ದದು.
1: ಅನನ್ಯ ಭಟ್ ಅಂದ್ರೆ ಮೆಹಬೂಬ ಮೈತೇರಿ ಮೆಹಬೂಬ್.
0: ಆ ಗೀತೆನ ಪ್ರಸಾರ ಮಾಡ್ತೀವಿ. ಹಿಂಗೆ ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ ಬಸವರಾಜ್ ಅವರೇ, ನಿಮ್ಮ ಮಾಹಿತಿ ಹೇಳ್ತಾ ಇರಿ ಅಂತ ಕರೆ ಮಾಡಿದ್ದು. ಧನ್ಯವಾದ.
1: ಧನ್ಯವಾದ.
0: ನಮಸ್ಕಾರ.
1: ನಮಸ್ಕಾರ.

0: ಹಲೋ ಅಭಿಲಾಷ.
1: ಹಲೋ ಮೇಡಮ್.
0: ಹಾಂ ನಮಸ್ತೆ, ಎಲ್ಲಿಂದ ಕರೆ ಮಾಡಿರಿ?
1: ಸವರತ್ತಿ ಕಾಕ್ರಿ, ಹೋಲಿಯಿಂದ ರೀ. ಎಲ್ಲ ಮಾತ್ರ
0: ಹೋಲಿಯಿಂದ ಎಲ್ಲಮ್ಮ ಅವರು.
1: ಹ್ಞೂ ರೀ.
0: ಹ್ಞೂ, ಎಲ್ಲಮ್ಮ ಅವ್ರಿಗೆ ಯಾವ ಗೀತೆ ಕೇಳಬೇಕಂತ ಹೇಳಿ ಕರೆ ಮಾಡಿರಿ?
1: ನೋಡಿ, ಭಾಳ ದಿವಸ ಆತ್ರಿ, ನಾವು ಕರೆಯನ್ನು ಮಾಡಿಲ್ಲ ರೀ. ನಮ್ಗೆ ಸಿಗೋದನ ಇಲ್ರಿ, ನಾವು ಫೋನ್ ಮನೆಯಾಗಿದ್ದಾಗ ಕರೆ.
0: ಮತ್ತೆ ಕರೆ ಸಿಕ್ಕಾಗ ಖುಷಿ ಖುಷಿಯಿಂದ ಮಾತಾಡ್ರಲ್ಲ, ಮತ್ತೆ ಎಷ್ಟು ಬೇಸರ್ಕಿಂದ ಮಾತಾಡ್ಕೋತೀರಿ ಎಲ್ಲಮ್ಮ ಅವ್ರೆ? ಸಿಟ್ಟು ಬಂತು
1: ಅಂದ್ರಿ, ನಮ್ಮ ಯಜಮಾನ್ರಿ ಇವತ್ತು ಮನ್ಯಾಗ ಅದಾರಿ, ಅವ್ರ ಮನ್ಯಾಗ ಇದ್ದಾಗ ಸರಿ ಮನಕೊಂದರ ಅವ್ರು ಕೇಳಿದ್ರೆ ಯಾರಿವಲ್ಲ.
0: ಅಲ್ಲ, ಖುಷಿಯಿಂದ ಎಬ್ಬಿಸ್ರಿ ಅವ್ರಿಗೂ, ಎಬ್ಬಿಸಿ ಯಾವ ಗೀತೆ ಬೇಕು ಕೇಳ್ರಿ, ಯಾವ ಗೀತೆ ಬೇಕು ಕೇಳಿದ್ರೆ ನಾ ಪ್ರಸಾರ ಮಾಡ್ತೀನಿ ಹೇಳಿದ್ರಂದ್ರ. ಹಾಂ, ಯಾವ ಗೀತೆ ಬೇಕಿತ್ತು ಎಲ್ಲಮ್ಮ ಅವ್ರಿಗೆ?
1: ಅಪೂರ್ವ ಸಂಗಮದಿಂದ ನಿನ್ನಿಗಿಂತ.
0: ಯಾವ ಯಾವ ಯಾವ ಚಿತ್ರ?
1: ಅಪೂರ್ವ ಸಂಗಮ.
0: ಹ್ಮ್,
1: ನಿನ್ನಿಗಿಂತ ಇಂದು ಚಂದ.
0: ಅಪೂರ್ವ ಸಂಗಮದೊಳಗೆ ನಿನ್ನೆಗಿಂತ ಇಂದು ಚಂದ, ಯಾಕಂದ್ರೆ ಇವತ್ತು ಕರೆ ಸಿಕ್ಬಿಡ್ತು ನಿಮ್ಗೆ, ಇವತ್ತು ಚಂದ ಆಯ್ತು. ಆಯ್ತು ಎಲ್ಲಮ್ಮ ಅವ್ರೆ, ಹಿಂಗೆ ಕರೆ ಮಾಡ್ತಾ ಇರ್ರಿ, ನಮ್ಮ ಜೊತೆ ಮಾತಾಡ್ತಾ ಇರ್ರಿ. ಹ್ಮ್, ನೀವು ಕೇಳಿರೋ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ ಖುಷಿ ಪಡ್ರಿ. ನಮಸ್ಕಾರ.

0: ಹಲೋ ಅಭಿಲಾಷ.
1: ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
1: ಎಲ್ಲ ಹೇಳ್ತೀನಿ ರೀ ಮೇಡಮ್, ಬೇರೆ ಚಾನ್ಸ್ ಕೊಡ್ರಿ ಅಂತ ಅನುಕೂಲ ಒಂದ್ ಎರಡು ಮಾತು ಮಾತಾಡ್ಬಿಡ್ರಿ ಅಂತ್ರಿ.
0: ಹಾ ಹೇಳ್ರಿ, ತಮ್ಮ ಹೆಸರು ಏನು, ಎಲ್ಲಿಂದ ಕರೆ ಮಾಡಿರಿ?
1: ನನ್ನ ಹೆಸರು ಪಚ್ಚಿನಪ್ಪ ಕುಜೇರಿ ರೀ ಮೇಡಮ್.
0: ಹೇಳ್ರಿ.
1: ನಾವು ಬದಾಮಿ ತಾಲೂಕಿಂದ ಲಕ್ಷ್ಮಾಪುರ ರೀ ಗ್ರಾಮ. ನಾವು ರೆಡೆ ಗಿಡೆ ಅಗ್ದಿ ಆರಾಮ್ ಕೇಳ್ತೀವ್ರಿ ಅಕ್ಕರ.
0: ಹೇಳ್ರಿ.
1: ಈಗ ನಾ ರಾಜಕುಮಾರ್ಕಿ ರೆಕಾರ್ಡ್ ಕೇಳ್ಬೇಕಂತ ಮಾಡಿನಿ ರೀ. ನೀವು ಮತ್ತೆ ಯಾರು ಕರೆ ಒಂದು ಬೇರೆಯವ್ರಿಗೆ ಅವಕಾಶ ಕೊಡೋಣ್ರಿ ಅಕ್ಕರ.
0: ಅಲ್ಲಿ ನಿಮ್ ಇಚ್ಛಾ ಇದ್ದಂಗ ನಿಮ್ ಕರೆ ಹಾಕ್ರಿ, ನಿಮಗ್ ಸಿಕ್ಕದಲ್ಲ ಇವಾಗ ಚಿತ್ರಗೀತೆ ಹಾಕ್ರಂದ್ರೆ ಪ್ರಸಾರ ಮಾಡ್ತೀವಿ, ನಿಮ್ ಇನ್ನೊಬ್ಬ ಸ್ನೇಹಿತರಿಗೆ ಅವಕಾಶ ಕೊಡ್ತೀರಂದ್ರೆ ಅದು ಖುಷಿ. ಹೌದಿಲ್ಲೋ, ನಿಮ್ ಖುಷಿನೇ ನಮ್ ಖುಷಿ.
1: ಹ್ಞೂ ರೀ, ನಮ್ಮ ಕವಿತಾ ಕುಯ್ಗೇರಿ, ನಮ್ಮ ನವೀನ್ ಕುಯ್ಗೇರಿ, ನಮ್ಮ ಮಕ್ಕಳ್ರಿ ಅವರು. ಅವ್ರ ಪರವಾಗಿ ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ ತಗೋರಿ ಅಕ್ಕ.
0: ಆಯ್ತು, ಕರೆ ಮಾಡಿ ಧನ್ಯವಾದ. ತಮ್ಮ ಹೆಸರು ಏನೋ ಅಂದ್ರಲ್ಲ, ಫಕೀರಪ್ಪ ಅವರು. ಫಕೀರಪ್ಪ ಅವ್ರಿಗೆ ಧನ್ಯವಾದ, ಹಿಂಗೆ ಕರೆ ಮಾಡ್ತಾ ರೀ, ನಮ್ಮೆಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ ಫಕೀರಪ್ಪ ಅವರೇ.
1: ಹ್ಞೂ ರೀ,
0: ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
1: ಧನ್ಯವಾದ.
0: ನಮಸ್ತೆ. ಹಲೋ ಅಭಿಲಾಷ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ಲಿಕ್ಕತ್ತೀರಿ?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಹೇಳ್ರಿ ಸರಸ್ವತಿ ಅವರೇ, ಕರೆ ಮಾಡ್ತೆ, ಕರೆ ಸಿಕ್ತು ನಿಮ್ಗೆ?
2: ನಮಗೆ ತುಂಬಾ ಸಮಯದಿಂದ ಇವತ್ತು ಸಿಕ್ಕಿತ್ತು ಮೇಡಮ್.
0: ಕರೆ ಸಿಕ್ತಲ್ಲ, ಈಗ ನಿಮ್ಮ ಇನ್ನೊಬ್ಬ ಸ್ನೇಹಿತರು ಮತ್ತೊಬ್ಬರು ಸ್ನೇಹಿತರಿಗೆ ಅಂತ ಹೇಳಿ ಕರೆ.

0: ಬಿಟ್ಕೊಟ್ರು.
1: ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಹಾಡ್ಬೇಕು.
0: ಹಾಡ್ಬೇಕು. ನೀವೆಲ್ಲ ಕಾರ್ಯಕ್ರಮ ಕೇಳ್ತೀರಿ, ನಮ್ಮ ಕೇಳುಗರಲ್ಲ ನೀವು?
1: ನಾವು ಯಾವಾಗಲೂ ಕೇಳಿಕೊಂಡಿರ್ತೇವೆ ಮೇಡಮ್. ಇದು ಸಂದರ್ಶನ ಎಲ್ಲ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ನೀವು ಖುಷಿ ಪಡೋದೇ ನಮ್ ಖುಷಿ ಅಲ್ಲ?
1: ಹೌದು ಮೇಡಮ್, ಹೌದು.
0: ಯಾವ ಗೀತೆ ಅಂದ್ರೆ ಈಗ?
1: ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅಂತ.
0: ಜೀವನ ಚೈತ್ರ.
1: ಹೌದು ಮೇಡಮ್, ನಮಗೆ ಸಿಕ್ಕು ಕರೆ ಸಿಕ್ಕುವುದು ಕಮ್ಮಿ. ಕೃಷಿ ರಂಗಕ್ಕೆ ಫೋನ್ ಮಾಡ್ಬೇಕು ಅಂತ ಅದರಲ್ಲಿ ಸಹ ಸಿಕ್ಕುವುದಿಲ್ಲ ಮೇಡಮ್.
0: ಇವಾಗ ಕರೆ ಸಿಕ್ತು, ನಿಮ್ ಗೀತೆ ಪ್ರಸಾರ ಮಾಡ್ತೀವಿ, ಹಿಂಗೆ ನಮ್ಮೆಲ್ಲ ಕಾರ್ಯಕ್ರಮನ ಕೇಳ್ತಾ ಇರಿ ಅಂತ ನಿಮ್ಗೆ ಇದೆ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ತೆ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.
2: ಮುಂದಿನ ಕರೆ ಯಾರ್ದು ನೋಡೋಣಂತ. ಹಲೋ ಅಭಿಲಾಷ.
3: ಹಲೋ ನಮಸ್ಕಾರ ರೀ ಮೇಡಮ್.
2: ನಮಸ್ತೆ, ಯಾರು ಕರೆ ಮಾಡಿದ್ದು?
3: ನಾವಿಲ್ಲಿ ಕೊಪ್ಪಳ ಜಿಲ್ಲಾ ಕುಕ್ನೂರ್ ತಾಲೂಕು ಕೊಮಲಾಪುರದ ಕೊಟ್ರೇಶ್ ಟೇಲರ್ ಅಂತಾರೆ ಮೇಡಮ್.
2: ಕೊಟ್ರೇಶ್ ಅವರು?
3: ಹೌದ್ರಿ ಮೇಡಮ್.
2: ಕೊಟ್ರೇಶ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮ ಕೇಳಲಿಕ್ಕತ್ತೀರಿ ಕೊಟ್ರೇಶ್ ಅವರೇ?
3: ಏ, ನಾವ್ ಎಲ್ಲ ಆಕಾಶವಾಣಿ ಕೇಳಿದ್ರಿ ಮೇಡಮ್. ಅವರ
2: ಇವತ್ ಯಾವ ಗೀತೆ ಕೇಳ್ಬೇಕು ಅಂತ ಕರೆ ಮಾಡಿರಿ?
3: ಇವತ್ತು ರೀ ತಾಯಿಯ ಆಣೆ ಅಂತ ಇದ್ ನೋಡ್ರಿ.
2: ತಾಯಿಯ ಆಣೆ?
3: ಹೌದ್ರಿ.
2: ತಾಯಿಯ ಆಣೆ ಒಳಗ ಮತ್ತೆ ಯಾವ್ದು ಗೀತೆ?
3: ಉಜಿಲ ಮಲ್ಲಿಗೆ ಗಗನದ ತಾರಿ ಅಂತ ಐತಿ.
2: ಮತ್ತೆಲ್ಲ ಸಿನಿಮಾ ನೋಡಿರಿ ಅದನ್ನ ನೀವು?
3: ಇಲ್ರಿ, ನೋಡಿಲ್ರಿ ಮೇಡಮ್. ಅರ ಅದು ಒಂದ್ ಹಾಡ ನಮ್ಮ ಮನೆಯವ್ರಿಗೋಸ್ಕರ ರೀ, ಅವ್ರು ನೋಡ್ರಿ.
2: ಅದು ಬಿಟ್ಟು ಮತ್ತೆ ಯಾವ್ದಾರು ಕೇಳ್ರಲ್ಲ?
3: ಹೌದ್ರಿ, ಹಾಗಾದ್ರೆ ಇದನ್ನ ಹಾಕ್ಬಿಡ್ರಿ ಮೇಡಮ್. ಅರ ಕವಿರತ್ನ ಕಾಳಿದಾಸಲಿಂದ
2: ಆಗೀತಿನ ಪ್ರಸಾರ ಮಾಡೋಣ.
3: ಹ್ಞೂನ್ರಿ.
2: ಕವಿರತ್ನ ಕಾಳಿಸ್ತೊಳಗ ಯಾವ್ದು?
3: ಅದು ಓ ಪ್ರಿಯತಮ ಅಂತ ಐತಿ ನೋಡ್ರಿ.
2: ಓ ಪ್ರಿಯತಮೆ, ಪ್ರಿಯತಮ. ನಿಮ್ಗ ಈ ನೀವ್ ನಿಮ್ ಮನೆಯವ್ರಿಗೋಸ್ಕರ ಈ ಗೀತೆ ನೀವು ಪ್ರಸಾರ ಮಾಡ್ರಿ ಅಂತ ಕೇಳಿಗತ್ತೀರಿ?
3: ಹೌನ್ರಿ.
2: ಕೊಟ್ರೇಶ್ ಅವ್ರು ಹಾಡ ಹಾಡ್ತೀರೇನ್ರಿ?
3: ನಮ್ಮ ಮಗ ಶಶಿಕುಮಾರ್ ರೀ, ಬಸವರಾಜ್ ಅಂತಾರೆ.
2: ಇಲ್ಲ, ಹಾಡ ಹಾಡ್ತಿರೋ? ಬರೀ ಸಿನಿಮಾ ನೋಡಿರೋ?
3: ಇಲ್ರಿ, ಇಲ್ರಿ, ನೋಡಿನ್ರಿ. ನನಗ ಅದ ಹಳೆ ಪಿಕ್ಚರ್ ಅಲ್ರಿ.
2: ನಿಮ್ಗ ಆ ಗೀತೆನ ಕೇಳ್ಬೇಕಂತ ಇಷ್ಟಪಟ್ಟಿರಿ ಇವತ್ತು?
3: ಹೌದ್ರಿ, ಹೌದ್ರಿ.
2: ಆಯ್ತು ನೋಡ್ರಿ, ನಿಮ್ಗೋಸ್ಕರ ಈಗ ಗೀತೆ ಬರ್ತಾ ಇದೆ, ಕೇಳಿಸ್ತಿರ್ಬೇಕು ನಿಮ್ಗೆ, ಹೌದಿಲ್ಲ?
3: ಎಲ್ಲ ನಮ್ಮ ಆಕಾಶವಾಣಿ ಕೇಳಿದ್ರಿ ಮೇಡಮ್.
2: ಎಲ್ಲರಿಗೋಸ್ಕರ, ನಿಮಗೋಸ್ಕರ, ನಿಮ್ ಮಕ್ಕಳಿಗೋಸ್ಕರ
3: ಕೇಳಿದ್ದಿಲ್ರಿ
2: ಗೀತೆನ.
3: ಕರೆನೆ ಸಿಕ್ಕಿದ್ದಲ್ಲ,
2: ಈಗ ಕರೆ ಸಿಕ್ತು, ಗೀತೆ ಬರ್ತಾ ಇದೆ, ಕೇಳ್ರಿ, ಖುಷಿ ಪಡ್ರಿ.
3: ಆಯ್ತ್ರಿ.
2: ನಮಸ್ತೆ ಕೊಟ್ರೇಶ್ ಅವ್ರೆ, ನಮಸ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ. ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ದ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದತೆಗಳು ನಡೆಯುತ್ತಿದ್ದು ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ದ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ

0: ಮೂಲ ಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನ್ ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿ ವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
5: ಪ್ರಧಾನಮಂತ್ರಿ ಸ್ವಾಧೀನ ಯೋಜನೆ ಕಡೆಯಿಂದ ನಮ್ಗೆ ಹೆಲ್ಪ್ ಆಗೈತೆ. ಮುನ್ಸಿಪಲ್ ಆಫೀಸ್ ಕಡೆಯಿಂದ ಫಸ್ಟ್ 10,000 ಕೊಟ್ರು ನಮ್ಗೆ, ಆಮೇಲೆ 20,000 ತಕೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದಾರೆ. ನಾವು ಫುಟ್ಬಾಟ್ ಮೇಲೆ ವ್ಯಾಪಾರ ಮಾಡ್ಕೊಂತ ಇದ್ದೀರಿ, ನಮ್ ಜೀವನಗಳು ಇದು ಮಾಡ್ತಾ ಇದೀರಿ, ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ, ನಮ್ಗೆಲ್ಲ ಸೌಕರ್ಯ ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ದಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಹೆಕ್ಟೇರ್ನಷ್ಟು ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ದತೆ. ಸರ್ಕಾರದಲ್ಲಿ ಯಾವುದೇ

0: ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯತ್ಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಇನ್ನು ಮುಂದೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಲವ್ ಮೊಕ್ಟೇಲ್ ಚಿತ್ರದ ಗೀತೆ ಹಾಡಿದ್ದಾರೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳಲಿದ್ದೀರಿ.

0: ಆಕಾಶವಾಣಿ ಧಾರವಾಡ, ಸಮಯ 5:30:05. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ
0: ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳೋಣ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ದೇವರ ಗುಡಿ ಚಿತ್ರದ ಗೀತೆ ಇದು. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಕೇಳುತ್ತಿದ್ದೀರಿ ವಸಂತ ಲಕ್ಷ್ಮಿ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಳ್ಳ ಕುಳ್ಳ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗಾಂಧಿನಗರ ಚಿತ್ರದ ಗೀತೆ ಇದು. ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರದು.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.

0: ಬಯಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಬಯಲುದಾರಿ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
1: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆಯ
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
2: ನೆನಪುಗಳ ಮಾತು ಮಧುರ.
3: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.

0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
1: ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಿಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
6: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.

ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414 2443415 2443416 ಎಸ್ಟಿಡಿ ಕೋಡ್ 0836.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.

6:25ಕ್ಕೆ ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ. 6:30ಕ್ಕೆ ರೈತರಿಗೆ ಸಲಹೆ. 6:35ಕ್ಕೆ ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:50ಕ್ಕೆ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್. ಸಿಡ್ಯಾಕ್ ಜೊತೆ ಕೇಳುತ್ತೀರಿ.

0: ಏಳು ಗಂಟೆ 7:50ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹರೀಶ್ ಕುಲಕರ್ಣಿ ಅವರಿಂದ ಕೊಳಲು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ, ಧಾರವಾಡ. 9:05ಕ್ಕೆ ಶ್ರೀನಿವಾಸ್ ಡಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಗೀತರಾಮಾಯಣ ಕಾರ್ಯಕ್ರಮ ಕೇಳುತ್ತೀರಿ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ಹತ್ತು ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕಿನ ಬೂದಿಹಾಳದ ಲಕ್ಷ್ಮಣ ಪೂಜಾರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ಸನ್ನಿವೇಶ ಕೇಳುತ್ತೀರಿ. 11:00ಗೆ ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ. 11:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರಿಂದ ಮೋಹನ ವೀಣಾ ವಾದನ ಕೇಳುತ್ತೀರಿ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮೋಹನ್ ಅವರಿಂದ ಲಘು ದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಡಾ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪಿಎಂ ಲೈವ್ ಸ್ಟಾಕ್ ಮಿಷನ್ ಕುರಿತು ಕೇಳುತ್ತೀರಿ, ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರಕೊಪ್ಪದ ರಾಮು ಬಿ ಮೂಲ್ಗಿ ಮತ್ತು ಸಂಗಡಿಗರಿಂದ ಹಂತಿಪದ. 1:30ಕ್ಕೆ ಕಾರ್ಯಕ್ರಮ ನಿಮ್ಮೊಂದಿಗೆ. 2:40ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆ, 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿ ರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ, ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಅಧ್ಯಕ್ಷರಾದ ಡಾ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. 7:45ಕ್ಕೆ ತಲತ್ ಅಜೀಜ್ ಅವರಿಂದ ಗಜಲ್. 8:00ಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ 2026ರ ಕಿತ್ತೂರ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಕುಷ್ಟಗಿಯ ಲಲಿತಮ್ಮ ಹಿರೇಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಪ್ರಚಲಿತ ವಿದ್ಯಾಮಾನ. 9:30ಕ್ಕೆ ಕ್ರೀಡಾಲೋಕ ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ನಂತರ ಕ್ರೀಡಾ ಸುದ್ದಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ನಾಟಕ ಪರಿವರ್ತನೆ, ರಚನೆ ಡಾ ಶಶಿಧರ ನರೇಂದ್ರ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 11:10ಕ್ಕೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರೆಯುವುದು ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.
1: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
2: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
1: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
3: ನೆನಪುಗಳ ಮಾತು ಮಧುರ ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ

0: ಜೀವನವನ್ನೇ ಬದಲಾಯಿಸುವಂಥದ್ದು.
1: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
2: ಎಲ್ಲರ ಜೊತೆಯ ನಿಲ್ಲುವ ಕಲೆಯ ಜೀವನ ಜನುಮವೇ.
1: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
3: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836.

ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ ವಿಷಯ ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ.

0: ಇಲ್ಲ. ವಿಸ್ತರಿಸಬಹುದಾದ ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು ಮೂರು ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವೂ ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ, ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026ರ ಜನವರಿ 1ರಲ್ಲೇ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡಾ 24ರಷ್ಟು ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
2: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
1: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
3: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
1: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
1: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ

0: ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲ್ಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ

ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು, ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ದ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈರುತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಧಾರವಾಡ. ಸಮಯ 6:51 ನಿಮಿಷ 4 ಸೆಕೆಂಡುಗಳು.

0: ಕಾರ್ಯಕ್ರಮ ಕೃಷಿರಂಗ.
1: ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399. ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ

0: ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
1: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
1: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
1: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
1: ಸಂಪರ್ಕಿಸಿ
0: 8277583580 8277583612. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳುತ್ತೀರಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಉಪವಾಸ ಮತ್ತು ತಪ್ಪು ಕಲ್ಪನೆ. ಭಾಗವಹಿಸಲಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ವಿ. ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಮಾಯಾ ರಾಮನ್. ಇಂದಿನ ಕಾರ್ಯಕ್ರಮಕ್ಕಾಗಿ ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಬೈಜು ಎಂಕೆ ಹಾಗೂ ದೀಪಾ ಬೈಜು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ

0: ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
0: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
0: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
0: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
0: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
0: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
0: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಧಾರವಾಡ.
2: ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ.
3: ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ನೀವೀಗಾಗಲೇ ಕೇಳಿರಬಹುದು, ನಿಮ್ಮೆಲ್ಲರಿಗೂ ಕೂಡ ಬಹಳ ಖುಷಿಯಾಗಿರಬಹುದು. ಯಾಕಂದ್ರೆ ನಮ್ಮ ದಿನನಿತ್ಯದ ಒಂದು ವಿಚಾರದೊಳಗೆ ಉಪವಾಸ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಅವಶ್ಯಕತೆ ಅದ, ಮತ್ತು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಅದ, ಆಮೇಲೆ ನಾವು ಅದಕ್ಕಿಂತ ಹೆಚ್ಚು ಏನೇನೋ ಯೋಚನೆ ಮಾಡ್ತಿರ್ತೀವಿ. ದಪ್ಪಿದ್ದೀನಿ, ತಳಗಿದ್ದೀನಿ, ಹಿಂಗೆ ಮಾಡಿದರೆ ಹೆಂಗೆ, ಹಂಗೆ ಮಾಡಿದರೆ ಹೆಂಗೆ, ಅಷ್ಟೆಲ್ಲ ಏನೇನೋ ನಮಗೆ ತಿಳಿದಂಥ ವಿಚಾರಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಯಾವುದು ನಿಜವಾದ ಆಚರಣೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ವಿ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ಇವತ್ತು ಬಹಳ ಮಹತ್ವದ ವಿಷಯ ಮತ್ತು ನಮ್ಮ ಸಾರ್ವಜನಿಕರಿಗೆ ಬಹಳಷ್ಟು ಉಪಯೋಗವಾಗುವಂಥ ವಿಷಯ. ಡಾಕ್ಟರ್, ಮೊದಲಿಗೆ ನಮ್ಮ ಡಾಕ್ಟರ್ ಪರಿಚಯ ಮಾಡಿಕೊಡ್ತೀನಿ. ಶ್ರೋತೃಗಳೇ, ಡಾಕ್ಟರ್ ನಾಗಲಕ್ಷ್ಮಿ ವಿ ಇವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಶರೀರ ಕ್ರಿಯಾಶಾಸ್ತ್ರ ವಿಭಾಗ, ಎಸ್ಡಿಎಂ ಕಾಲೇಜು, ಧಾರವಾಡ. ಡಾಕ್ಟರ್ ನಾಗಲಕ್ಷ್ಮಿ ಅವರು ಮೂಲತಃ ಹಾಸನದವರು. MBBS ಪದವಿಯನ್ನು 2006, MD ಸ್ನಾತಕೋತ್ತರ ಪದವಿಯನ್ನು 2011 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ನಿಂದ ಪಡೆದರು. 2011 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಕಳೆದ 15 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಾಗಲಕ್ಷ್ಮಿ ಅವರು, ಮೊದಲಿಗೆ ಉಪವಾಸ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಈ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾರೆ, ನಿಮ್ಮ ಪ್ರಶ್ನೆಗಳು ಏನು ಅಂತ ಆಮೇಲೆ ಕೇಳೋರಿ ಅಂತ. ಡಾಕ್ಟರ್ ನಾಗಲಕ್ಷ್ಮಿ,
4: ಎಲ್ಲರಿಗೂ ನಮಸ್ಕಾರ. ಆಗಲೇ ಮೇಡಮ್ ಹೇಳಿರೋ ಪ್ರಕಾರ ನಾನು ಇವತ್ತು ಅತಿ ಹೆಚ್ಚು ಸದ್ಯದಲ್ಲಿ ಅಟ್ ಪ್ರೆಸೆಂಟ್ ಹೇಳ್ಬೋದು ಹೆಚ್ಚಿನ ಚರ್ಚೆಯಲ್ಲಿರೋ ವಿಷಯ, ಒಂಥರ ಹಾಟ್ ಟಾಪಿಕ್ ಅಂತಾರೆ ಏನು ಉಪವಾಸ. ಅದ್ರ ಬಗ್ಗೆ ನಮಗೆಲ್ಲ ಏನು ಮಾಹಿತಿ ಗೊತ್ತಿದೆ, ಏನು ಆ್ಯಕ್ಚುಲಿ ತಪ್ಪು ತಿಳುವಳಿಕೆ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಳ್ಳೋಣ. ಅಸಚ್ ಹೇಳೋದಾದರೆ, ನೀವಾಗಲೇ ಮೆನ್ಷನ್ ಮಾಡಿರೋ ಥರ ಉಪವಾಸ ಅನ್ನೋದು ಅಸಚ್ ಏನು ಒಂದು ಹೊಸ ಕಾನ್ಸೆಪ್ಟ್ ಅಲ್ಲ, ಹೊಸ ವಿಷಯ ಅಲ್ಲ.
3: ಹೌದು,
4: ಎಸ್ಪೆಷಲಿ ಭಾರತೀಯರಿಗೆ ಧಾರ್ಮಿಕವಾಗಿ ನೋಡಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಉಪವಾಸ ಅನ್ನೋದು. ಹೌದಲ್ವಾ, ನಾವು ಧಾರ್ಮಿಕ ರೀತಿಲಿ ಆಚರಿಸ್ಕೊಂಡೇ ಬಂದಿದೀವಿ.
3: ಹೌದು, ಏಕಾದಶಿ ಉಪವಾಸ ಅಂತ ಮಾಡ್ತೀವಿ, ಸೋಮವಾರ ಮಾಡ್ತೀವಿ, ಗುರುವಾರ, ಶುಕ್ರವಾರ, ಹಿಂಗೆ ಅವರವ್ರದ್ದು ಯಾವ್ಯಾವ ದೇವರು ನಂಬಿಕೆ ಅದ್ರ ಆಧಾರದ ಮೇಲೆ ಉಪವಾಸ ಅಂತ ಮಾಡ್ತೀವಿ.
4: ಈಗ ಏನಕ್ಕೆ ಇದು ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದರೆ, ವೈಜ್ಞಾನಿಕವಾಗಿ ಉಪವಾಸನ ನಾವು ಒಂದು ಆಯುಧವಾಗಿ ನೋಡ್ತಾ ಇದ್ದೀವಿ. ಸೊ ಏನು ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಸ್ವಲ್ಪ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿಂಪಲಾಗಿ ಹೇಳೋದು ಅಂದರೆ, ಏನು ಉಪವಾಸ ಫಾಸ್ಟಿಂಗ್ ಅಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್, ಈ ಟೈಮಿಂದ ಈ ಟೈಮ್ವರೆಗೂ ನಾವೇನು ಆಹಾರ ಸೇವಿಸೋದಿಲ್ಲ, ಅಥವಾ ಕೆಲವರು ಇವನ್ ಏನು ಲಿಕ್ವಿಡ್ ಕೂಡ, ದ್ರವ್ಯ ಕೂಡ ಸೇವಿಸೋದಿಲ್ಲ. ಸೊ ಅದು ಉಪವಾಸ ಅಂದರೆ
3: ಇಷ್ಟಚಕ್ರ ಅಂತ.
4: ಹೌದು ಹೌದು. ಸೊ ಉಪವಾಸ ಮಾಡಿದಾಗ ಸಿಂಪಲ್ ಸೈಂಟಿಫಿಕಲಿ ಏನಾಗುತ್ತೆ ಅಂದರೆ, ನಮ್ಮ ಬಾಡಿನಲ್ಲಿ ಗ್ಲುಕೋಸ್, ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಅಂಶ ಇರುತ್ತೆ, ಅದರ ಬದಲಿಗೆ ನಮ್ಮ ಬಾಡಿನಲ್ಲಿರೋ ಕೊಬ್ಬಿನಾಂಶ, ಸ್ಟೋರ್ಡ್ ಫ್ಯಾಟು, ನಮ್ಮ ಬಾಡಿ ಇಂಧನವಾಗಿ ಉಪಯೋಗಿಸ್ಕೊಳ್ಳೋಕೆ ಶುರು ಆಗುತ್ತೆ, ಫ್ಯೂಯಲ್ ಆಗಿ. ಹಾಗಾಗಿ ಏನು ಫ್ಯಾಟ್ ಅನ್ನೋದು ಬರ್ನ್ ಆಗ್ತಾ ಆಗೋಕೆ ಶುರು ಆಗುತ್ತೆ. ಇದನ್ನು ನಾವು ಸಿಂಪಲ್ಲಾಗಿ ಮೆಟಬಾಲಿಕ್ ಸ್ವಿಚ್ ಅಂತ ಕರಿಬೋದು. ಆಯಿತಾ? ಸೊ ಈಗ ಉಪವಾಸದ ಕೆಲವು ರೀತಿಗಳನ್ನ ನೋಡ್ಕೊಳ್ಳೋಣ ಅಂತಂದರೆ, ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ವಿ ಧಾರ್ಮಿಕ ರೀತಿಲಿ, ನೀವು ಹೇಳಿದ್ರಿ. ಹೌದು,
3: ಅದಕ್ಕಾಗಿ ತೂಕಕ್ಕೂ ಅದಕ್ಕೂ ನೇರವಾದ ಸಂಬಂಧ.
4: ಹೌದು. ಇನ್ನು ಈಗ ತುಂಬ ಕಾಮನ್ ಯೂಶಲಿ ಏನು ಜನರು ಮಾಡ್ತಾರೆ ಅಂದರೆ, ಪಾರ್ಷಿಯಲ್ ಫಾಸ್ಟಿಂಗ್ ಅಂತ ಹೇಳ್ಬೋದು. ಏನು ಆ್ಯಕ್ಚುಲಿ ಪಾರ್ಷಿಯಲ್ ಫಾಸ್ಟಿಂಗ್ ಅಂದರೆ, ಯಾವುದೋ ಒಂದು ಸ್ಪೆಸಿಫಿಕ್ ಫುಡ್ಡನ್ನು ಬಿಟ್ಬಿಡ್ತಾರೆ. ಯೂಶಲಿ ಯಾವ್ದು ಬಿಡ್ತಾರೆ ಅಂದರೆ, ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ನ ಅವಾಯ್ಡ್ ಮಾಡಿ ಓನ್ಲಿ ಪ್ರೋಟೀನ್ ರಿಚ್ ಡಯಟ್ನ ಕೆಲವರು ಕನ್ಸ್ಯೂಮ್ ಮಾಡ್ತಾರೆ, ಅದನ್ನು ನಾವು ಪಾರ್ಷಿಯಲ್ ಫಾಸ್ಟಿಂಗ್ ಅಂತ ಹೇಳ್ಬೋದು. ಇನ್ನೊಂದು ಇತ್ತೀಚೆಗೆ ಭಾಳನೇ ಕಾಮನ್, ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನೀವು ಕೇಳಿರ್ಬೋದು. ಅದರಲ್ಲಿ

0: ಆರು ಮತ್ತು ಎಂಟು ಅಂತ ಒಂದು ಮೆಥಡ್, ಅದು ಭಾಳ ಕಾಮನ್ನು. ಏನು ಆ್ಯಕ್ಚುಲಿ ಈ ಮೆಥಡ್ ಎಲ್ಲ ಅಂದರೆ, 16 ಗಂಟೆಗಳ ಕಾಲ, ಈಗ ನಮಗೆ ಒಂದು ದಿನದಲ್ಲಿರೋದು 24 hours, ಆ 24 hoursಲ್ಲಿ 16 hoursು ಉಪವಾಸ ಮಾಡಬೇಕು, ಏನು ತಿನ್ನಂಗಿಲ್ಲ. 8 hoursು ತಿನ್ನಬಹುದು. ಫಾರ್ ಎಕ್ಸಾಂಪಲ್, ಸಾಯಂಕಾಲ ಅಥವಾ ರಾತ್ರಿ 8 ಗಂಟೆಗೆ ಆಹಾರ ಸೇವಿಸಿದ್ರು ಅಂದರೆ, ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ 12 ಗಂಟೆವರೆಗೂ ಏನೂ ತಿನ್ನಂಗಿಲ್ಲ. 12 ಗಂಟೆ ಮಧ್ಯಾಹ್ನದಿಂದ 8 ಗಂಟೆ ಸಾಯಂಕಾಲದವರೆಗೂ ಮತ್ತೆ ತಿನ್ಬೋದು. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಯೂಶ್ ಈಗ ಸದ್ಯಕ್ಕೆ ತುಂಬ ಜನ ಫಾಲೋ ಮಾಡ್ತಾರೆ ಅದೇ ಇದು. ಇನ್ನು ಇದು ಬಿಟ್ಟರೆ ವಾಟರ್ ಫಾಸ್ಟಿಂಗ್ ಅಥವಾ ಜ್ಯೂಸ್ ಫಾಸ್ಟಿಂಗ್ ಅಂತಲೂ ಮಾಡ್ತಾರೆ ಕೆಲವರು, ಅಂದರೆ ಬರೀ ಲಿಕ್ವಿಡ್ ಡಯಟ್ ಮೇಲೆ ಇರ್ತಾರೆ. ಸೊ ಯೂಶಲಿ ಕೆಲವರು 24 hours, ಕೆಲವರು ಅಪ್ ಟು 72 hoursವರೆಗೂ ಎಲ್ಲ ಮಾಡಿರೋದು ನೋಡಿದ್ದೀವಿ. ಒನ್ಲಿ ಆನ್ ಏನೂ ಯಾವುದೇ ಸಾಲಿಡ್ ತಿನ್ನೋದಿಲ್ಲ, ಒನ್ಲಿ ಲಿಕ್ವಿಡ್. ಕೆಲವರು ಜ್ಯೂಸ್ ತಗೋತಾರೆ, ಜ್ಯೂಸ್ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಯೂಶಲಿ ಅದು ಡಿಟಾಕ್ಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋರು ಸಾಮಾನ್ಯವಾಗಿ ಆ ರೀತಿದ್ದು ಮಾಡಿರ್ತಾರೆ. ಇನ್ನು ಉಪವಾಸ ಮಾಡಿದ್ಮೇಲೆ ಉಪವಾಸನ ಯಾವ ರೀತಿ ಮುರಿಬೋದು, ಉಪವಾಸನ ಮಾಡಿದ್ಮೇಲೆ ಅದನ್ನು ಸರಿಯಾಗಿ ಮುರಿಯೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಉಪವಾಸ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ, ಯಾವುದೇ ಮಾಹಿತಿನ ಪಡ್ಕೊಳ್ದೇ ಸಡನ್ನಾಗಿ ಯಾವುದೋ ಒಂದು ಕ್ರಮನ ಸಡನ್ನಾಗಿ ಫಾಲೋ ಮಾಡಿಬಿಡಬಾರ್ದು. ಈಗ ನಾನು 3 ದಿನ ಬರೀ ನೀರು ಕುಡ್ಕೊಂಡಿರ್ತೀನಿ, 5 ದಿನ ನೀರು ಕುಡ್ಕೊಂಡಿರ್ತೀನಿ ಅಂತ ಸಡನ್ನಾಗಿ ಮಾಡಿಬಿಡಬಾರ್ದು. ಸೊ ಆಲ್ವೇಸ್ ಒಂದು ಅಡ್ವೈಸ್ ತೊಗೊಂಡು ಯಾವುದಾದ್ರು ಒಂದು ಫಾಸ್ಟಿಂಗ್ ಮೆಥಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಫಾಸ್ಟಿಂಗ್ ಮಾಡಿದ್ಮೇಲೆ ಯೂಶಲಿ ಅದನ್ನು ಹೆಂಗೆ ಬ್ರೇಕ್ ಮಾಡಬೇಕು ಅಂದರೆ, ನೀವು ಬೆಟರ್ ಯು ಹ್ಯಾವ್ ಟು ಬ್ರೇಕ್ ಯುವರ್ ಫಾಸ್ಟ್ ವಿತ್ ಒಂದು ಲೋಟ ನೀರು ಕುಡಿಬೋದು ಅಥವಾ ಎಳ್ನೀರು ಕುಡಿಬೋದು. ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್, ಅದಾಗೊಂದು 1/2 hour ಆದಮೇಲೆ ಒಂದು ಸಮತೋಲನ ಆಹಾರವನ್ನು ಸ್ವೀಕರಿಸಬೇಕಾಗತ್ತೆ. ಸೊ ಯೂಶಲಿ ಏನಾಗುತ್ತೆ, ಎಲ್ಲರಿಗೂ ಜನ್ರಲಿ ಒಂದು ಕಾನ್ಸೆಪ್ಟು, ನಾನು ಇವತ್ತು ಉಪವಾಸ ಮಾಡಿಬಿಟ್ಟಿದ್ದೀನಪ್ಪ, ಅಷ್ಟೊತ್ತು ನಾನು ಏನು ತಿಂದಿಲ್ಲ, ನಾನೀಗ ಚೆನ್ನಾಗಿ ಊಟ ಮಾಡಿಬಿಡ್ಬೋದು ಅಂತ. ಏನು ಒಳ್ಳೆ ಜಂಕ್ ಫುಡ್ಡು, ಕರೆದಿದ್ದ ಪದಾರ್ಥಗಳು ಅಥವಾ ಹೆಚ್ಚಿನ ಅಂಶದಲ್ಲಿ ಊಟ ಮಾಡೋದು, ಅದು ಯೂಶಲಿ ಜನರು ಮಾಡ್ತಾರೆ ಅದು. ಸೊ ಅದು ಮಾಡಬಾರ್ದು. ಸೊ ಉಪವಾಸ ನೀವು ಮಾಡಿದ್ರಿ ಅಂದರೆ ಉಪವಾಸನ ಮುರಿಲಿಕ್ಕೂ ಕೂಡ ಒಂದು ಸರಿಯಾದ ಪದ್ಧತಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಉಪವಾಸ ಟೈಮಲ್ಲಿ ಏನು ಸ್ವೀಕರಿಸ್ ಏನೇನು ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಸೊ ಆವಾಗ ನನಗೆ 16 ಗಂಟೆಗಳ ಕಾಲ ಏನೂ ಸೇವಿಸ್ದೇ ಇರೋಕ್ಕಾಗಲ್ಲ ಅಂದರೆ ಏನು ತೊಗೋಬೋದು ಅಂದರೆ, ಧಾರಾಳವಾಗಿ ನೀರು ಕುಡಿಬೋದು ಡೆಫಿನೆಟ್ಲಿ. ಎನಿ ಕೈಂಡ್ ಆಫ್ ವಾಟರ್, ಮಿನರಲ್ ವಾಟರ್ ಅಥವಾ ರೆಗ್ಯುಲರ್ ವಾಟರ್ ಏನಾದರೂ ಸರಿ. ಅಥವಾ ನೀವು ಟೀ ಪ್ರಿಯರಾಗಿದ್ದರೆ ನೀವು ಹರ್ಬಲ್ ಟೀ, ಗ್ರೀನ್ ಟೀ ಅಂತ ತೊಗೋಬೋದು. ಸೊ ಈ ಟೀ ಕುಡಿಬೋದು ಅಂದ ತಕ್ಷಣ ತೊಗೋದಕ್ಕೆ ಬೆಲ್ಲ ಹಾಕು, ಚೆನ್ನಾಗಿ ಸಕ್ಕರೆ ಹಾಕು, ಅದು ಹೆಂಗೆ ಕಾನ್ಸೆಪ್ಟ್ ಅಂದರೆ, ಸಕ್ಕರೆ ಬೆಲ್ಲ ಹಾಕಿದ್ರೆ ಪರವಾಗಿಲ್ಲ ಟೀ ಅನ್ನೋ ಥರ. ಈಗ ಎಲ್ಲೆಲ್ಲಿ ನೋಡಿದ್ರು ನೀವು, ಏನೋ ಬೆಲ್ಲದ ಟೀ ಇಸ್ ವೆರಿ ಫೇಮಸ್ ನಾವು. ಸೊ ಆ್ಯಕ್ಚುಲಿ ಅದು ಹಾಗಲ್ಲ. ಸೊ ನೀವು ಗ್ರೀನ್ ಟೀ
1: ಅಥವಾ
0: ಇದ್ದೇ ಇರ್ತದೆ. ಸೊ ನೀವು ಅದು ತೊಗೋಬೋದು. ಕಾಫಿ ಕೂಡ ತೊಗೋಬೋದು, ಅದೇನು ಸ್ಟ್ರಾ ಬ್ಲ್ಯಾಕ್ ಕಾಫಿ ಅಂತಾರೆ, ಅಂದರೆ ಅದಕ್ಕೆ ನೋ ಮಿಲ್ಕ್ ನೋ ಶುಗರ್, ಆ ಥರದ್ದು ಕೂಡ ತೊಗೋಬೋದು. ಎಳ್ನೀರು ಕುಡಿಬೋದು, ಇದೆಲ್ಲ ಓಕೆ. ಸೊ ಈಗ ಮತ್ತೆ ಕೆಲವ್ರಿಗೆ ಏನಾಗುತ್ತೆ, ಉಪವಾಸ ಮಾಡೋ ಸಮಯದಲ್ಲಿ ಎಸ್ಪೆಷಲಿ ಬಿಗಿನರ್ಸ್ ಏನೋ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ಅಂದಾಗ ತುಂಬ ಕಾಮನ್ ಕಂಪ್ಲೇಂಟ್ ಇಸ್ ತಲೆನೋವು, ಹೆಡೇಕ್. ಇವು ತಲೆನೋವು ಬರ್ತಿದೆ, ಪ್ರಾಬ್ಲಿ ನನಗೆ ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟು ಫಾಸ್ಟಿಂಗು, ನಂಗಿನ್ನ ಸಹಸಕ್ಕಾಗಲ್ಲ ಅಂತ ಊಟ ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲಿ ಏನಕ್ಕೆ ತಲೆನೋವು ಬರುತ್ತೆ ಅಂದರೆ, ನೀರು ಸರಿಯಾಗಿ ಕುಡಿಲಿಲ್ಲ ಅಂದರೆ ತಲೆನೋವು ಬರುತ್ತೆ. ಮತ್ತು ನಮ್ಮ ಬಾಡಿನಲ್ಲಿ ಅದು ಡಿಹೈಡ್ರೇಷನ್ಗೊಂದು ವಾರ್ನಿಂಗ್, ಅದು ನೀರಿನ ಅಂಶ ಕಮ್ಮಿ ಆದಾಗ ಅಥವಾ ನಮ್ಮ ದೇಹದಲ್ಲಿ ಉಪ್ಪಿನಂಶ, ಸೋಡಿಯಂ ಅಂತೀವಿ, ಮೆಗ್ನೀಷಿಯಂ, ಇವೆಲ್ಲ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಅದು ಕಮ್ಮಿ ಆದಾಗಲೂ ಯೂಶಲಿ ನಮಗೆ ತಲೆನೋವು ಬಂದಂಗಾಗುತ್ತೆ. ಸೊ ಏನು ಮಾಡಬೇಕು ಹಂಗೆ ತಲೆನೋವು ಬಂದಾಗ, ನೀವು ಒಂದು ಜಾಸ್ತಿ ನೀರು ಕುಡಿಬೇಕು. ಬೆಟರ್ ಒಂದು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡು ಕುಡಿದ್ರೆ ಸ್ಲೋಲಿ ಅದು ಹೆಡೇಕ್ ಕಮ್ಮಿ ಆಗುತ್ತೆ. ಆಯಿತಾ? ಇನ್ನು ಉಪವಾಸದ ಇಷ್ಟು ಮಾಡೋದ್ರಿಂದ ಏನು, ಏನಕ್ಕೆ ಉಪವಾಸ ಮಾಡಬೇಕು, ಆ್ಯಕ್ಚುಲಿ ಏನು ಉಪಯೋಗಗಳು, ನಮ್ಮ ಬಾಡಿಗೆ ಏನು ಉಪಯೋಗ ಆಗುತ್ತೆ? ಫಸ್ಟು ಬಂದು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್. ಯೂಶಲಿ ಇತ್ತೀಚೆಗೆ ಹೆಣ್ಮಕ್ಳಂತೂ ಎಸ್ಪೆಷಲಿ ಮಾಡ್ತಿರೋದು, ಹೆಣ್ಮಕ್ಳಲ್ಲ ಈವನ್ ಪ್ರಾಬ್ಲಿ ಗಂಡಸ್ರು ಮಾಡ್ತಿರೋದು ವೆಯ್ಟ್ ಲಾಸ್, ವೆಯ್ಟ್ ಲಾಸ್ಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ. ಯಾಕಂದರೆ ನಮ್ಮ ದೇಹದ ಕೊಬ್ಬು ಕರಗೋದ್ರಿಂದ ವೆಯ್ಟ್ ಲಾಸ್ ಡೆಫಿನೆಟ್ಲಿ ಆಗ್ತದೆ. ಬಟ್ ಅದು ಒಂದೇ ಅಲ್ಲ, ಉಪವಾಸ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದೆ. ಸೊ ಏನೇನು ಪ್ರಯೋಜನಗಳಂದರೆ, ಒಂದು ಇನ್ಸುಲಿನ್ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ನಮ್ಮದ್ರಲ್ಲಿ. ಇನ್ಸುಲಿನ್ ಅಂತ ಹಾರ್ಮೋನು, ಅದು ಕಂಟ್ರೋಲಾಗಿ ಬ್ಲಡ್ ಶುಗರ್ ಕಂಟ್ರೋಲ್ ಆಗೋದ್ರಿಂದ ಈ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಅಂದರೆ ಡಯಾಬಿಟಿಸ್ ಇರೋರು ಬ್ಲಡ್ ಶುಗರ್ ಕಂಟ್ರೋಲ್ ಆಗ್ತತಿ, ಅದಿಲ್ಲದೇ ಇರೋರು ಡಯಾಬಿಟಿಸ್ನ ಪೋಸ್ಟ್ಪೋನ್ ಮಾಡ್ಬೋದು. ಇನ್ನು 3ನೇದು ಹೆಲ್ದಿ ಹಾರ್ಟ್. ಇತ್ತೀಚೆಗೆ ನೋಡ್ತಿದ್ದೀರಿ, ಹಾರ್ಟ್ ಅಟ್ಯಾಕ್ ಈಸ್ ವೆರಿ ಕಾಮನ್ ಇವನ್ ಯಂಗ್ಸ್ಟರ್ಸ್. ಹೌದಾ? ಸೊ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ

0: ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಲು, ಟ್ರೈಗ್ಲಿಸರೈಡ್ ಲೆವೆಲ್ ಎಲ್ಲ ಕಮ್ಮಿ ಆಗಿ ರಕ್ತದೊತ್ತಡ ಬಿ ಪಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹಾರ್ಟ್ ಈಸ್ ಹೆಲ್ದಿ, ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಬಂದರೆ ಮೆದುಳಿನ ಚುರುಕುತನ, ಅಟೆನ್ಷನ್ನು, ಮೆಮೊರಿ ಪವರು ಇವೆಲ್ಲ ಜಾಸ್ತಿ ಆಗುತ್ತೆ, ಹೌದಾ. ಆಮೇಲೆ ನಮ್ಮದು ಡೈಜೆಸ್ಟಿವ್ ಹೆಲ್ತ್, ನಾವು ಯಾಕಂದರೆ ನಮ್ಮದು ಜೀರ್ಣಾಂಗ ಕ್ರಿಯೆಗೆ ಸ್ವಲ್ಪ ಬ್ರೇಕ್ ಕೊಡಬೇಕಲ್ವಾ, ಅದು ಮಿಷಿನ್ ಥರ ಗ್ರೈಂಡರ್ ಥರ ರುಬ್ತಾನೇ ಇರುತ್ತೆ, ಅದಕ್ಕೂ ಸ್ವಲ್ಪ ನಾವು ಒಂಚೂರು ಟೈಮ್ ಕೊಡೋದ್ರಿಂದ ನಮ್ಮ ಜೀರ್ಣಾಂಗ ಕ್ರಿಯೆಗೂ ವ್ಯವಸ್ಥೆ ಉತ್ತಮ ಆಗುತ್ತೆ, ಆಯಿತಾ. ಇನ್ನು ಅದು ಬಿಟ್ಟರೆ ನಮ್ಮದು ಸೆಲ್ಸ್ ಏನಿದಾವಲ್ಲ ಎಲ್ಲದಕ್ಕೂ ಒಂದು ಲೈಫ್ ಸ್ಪ್ಯಾನ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಆರ್ ಬಿ ಸಿ 120 days, ಅದಾದಮೇಲೆ ಅವು ಸತ್ತೋಗ್ತವೆ. ಇವು ಇದು ಸತ್ತೋಗಿಲ್ಲ ಅಥವಾ ಅದೇನೋ ಹಾನಿ ಆಗಿದೆ ಅಂದರೆ ಸ್ಲೋಲಿ ಅವು ಕ್ಯಾನ್ಸರ್ ರೂಪ ಪಡ್ಕೊಳ್ತವಂಥ ಸೆಲ್ಸ್. ನಾವು ಉಪವಾಸ ಮಾಡಬೇಕಾದ್ರೆ ಏನಾಗುತ್ತೆ, ಬಾಡಿನಲ್ಲಿ ಆಟೋಮ್ಯಾಟಿಕ್ ಒಂಥರ ಸರ್ವಿಸಿಂಗ್ ಇದ್ದಂಗೆ ಇದು ಉಪವಾಸ. ಅವೇನು ಡ್ಯಾಮೇಜ್ ಆಗಿರುತ್ತೆ ಸೆಲ್ಸು ಅಥವಾ ಓಲ್ಡ್ ಸೆಲ್ಸ್ ಇದೆಲ್ಲ, ಅದು ಆಟೋಮ್ಯಾಟಿಕ್ಕಾಗಿ ಬಾಡಿಯಿಂದ ಆಚೆ ಹೋಗಿ ಕ್ಯಾನ್ಸರ್ ಬರೋದು ಕೂಡ ತಡೆಗಟ್ಟತ್ತೆ. ಸೊ ಇಷ್ಟೆಲ್ಲ ಬಹಳಷ್ಟು ಉಪಯೋಗಗಳಿದೆ ಉಪವಾಸ ಮಾಡೋದ್ರಿಂದ. ಇನ್ನು ಉಪವಾಸದ ಬಗ್ಗೆ ಏನು ನಮಗೆ ಸ್ವಲ್ಪ ಮಿತ್ಸ್ ಅಂತ ಹೇಳ್ತೀವಿ, ಏನು ತಪ್ಪು ಕಲ್ಪನೆ ಯೂಶಲಿ ಇದ್ದೇ ಇರ್ತದೆ. ಏನಿದೆ ಅಂದರೆ ಉಪವಾಸ ಮಾಡೋದ್ರಿಂದ ನಮ್ಮ ಬಾಡಿ ಮೆಟಬಾಲಿಸಮ್ ಕಮ್ಮಿ ಆಗಿಬಿಡ್ತದೆ ಸಡನ್ ಆಗಿ. ಏನಿದು ಬಾಡಿ ಮೆಟಬಾಲಿಸಮ್ ಅಂದರೆ ಯಾವ ರೇಟಲ್ಲಿ ನಾವು ತಿಂದಿದ ಆಹಾರ ಪಚನಗೊಳ್ಳುತ್ತೆ. ಅದೇ ಮುಂಚೆ ಅಂತಿದ್ರು, ಮುಂಚೆ ಜನ ಕಲ್ಲು ತಿಂದರೂ ಕರಗಿಸ್ಕೊಳ್ಳೋಂಥ ಶಕ್ತಿ, ದಟ್ ಈಸ್ ನಥಿಂಗ್ ಬಟ್ ಮೆಟಬಾಲಿಸಮ್. ಸೊ ಹೆಂಗಿದೆ ಮಿತ್ ಅಂದರೆ ಉಪವಾಸ ಭಾಳ ಮಾಡ್ತಾ ಹೋದ್ರೆ ನೀವು ಮೆಟಬಾಲಿಸಮ್ ಕಮ್ಮಿ ಆಗಿಬಿಡ್ತದೆ, ಆಮೇಲೆ ನಿಮಗೆ ವೆಯ್ಟ್ ಲಾಸ್ ಆಗಲ್ಲ ಅಂತ, ಬಟ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ, ಆಯಿತಾ. ಆಮೇಲೆ ಎರಡನೇದು, ಉಪವಾಸ ತುಂಬ ಮಾಡಿದ್ರೆ ಮಸಲ್ ಲಾಸ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲ, ನೀವು ಉಪವಾಸ ಮಾಡಿದ್ಮೇಲೆ ಯಾವ ಆಹಾರ ಸ್ವೀಕರಿಸ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೀವು ಪ್ರೋಟೀನ್ ರಿಚ್ ಡಯಟ್ ತೊಗೊಂಡ್ರೆ ಏನೂ ಆಗೋದಿಲ್ಲ. ಇನ್ನು ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿವರೆಗೂ ಕಾನ್ಸೆಪ್ಟ್ ಇದ್ದಿದ್ದು, ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ಇಟ್ ವಾಟ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇಸ್ ನೀವು ಏನು ತಿಂತೀರಾ, ಎಷ್ಟು ಹೊತ್ತು ತಿಂತೀರಾ ಅನ್ನೋದಕ್ಕಿಂತ ಏನು ಆಹಾರ ಸ್ವೀಕರಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಆಹಾರ ಅಂದಾಗ ಜಸ್ಟ್ ನಿಮಗೆ ಬ್ರೀಫಾಗಿ ಹೇಳ್ತೀನಿ, ನಾವು ಪ್ಲೇಟ್ ರೂಲ್ ಅಂತ ಹೇಳ್ತೀವಿ. ಏನಂದರೆ ನೀವು ಒಂದು ಪ್ಲೇಟಲ್ಲಿ ಫುಡ್ ತೊಗೊಂಡ್ರೆ 50% ನಿಮ್ಮದು ಪ್ಲೇಟ್ದ ಅರ್ಧ ಭಾಗ ತರಕಾರಿ ಸೊಪ್ಪಿರಬೇಕು, ಒಂದು 25% ಪ್ರೋಟೀನ್. ಈಗ ನಾನ್ ವೆಜ್ ತಿನ್ನೋರಂದ್ರೆ ಚೆನ್ನಾಗಿ ಮೊಟ್ಟೆ ಮಾಂಸ ಮೀನು ತಿನ್ಬೋದು, ಅದೇ ವೆಜಿಟೇರಿಯನ್ಸ್ ಆದರೆ ನಮಗೆ ಏನು ಮೊಳಕೆ ಕಟ್ಟಿದ ಕಾಳುಗಳು, ಬೇಳೆ ಕಾಳುಗಳು ಇವುಗಳು ಅಥವಾ ಮೊಸರು ಹಂಗೆಲ್ಲ ತಿನ್ಬೋದು. ಇನ್ನೊಂದು 25% ಧಾನ್ಯಗಳು, ಅಕ್ಕಿ ರಾಗಿ, ನಿಮ್ದು ನವಣೆ ಮಿಲ್ಲೆಟ್ಸ್ ಏನು ಹೇಳ್ತೀರಲ್ಲ ಹಂಗೆ,
1: ತರಕಾರಿ ಇರಬೇಕು.
0: ಹೌದು. ಇನ್ನು ಈಗ ನಾನು ಫೈನಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ, ಸಿ ಫಸ್ಟು ನಮ್ಮ ದೇಹವೇ ದೇಗುಲ, ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಬಾಡಿ, ಆಯಿತಾ. ಸೊ ಹಾಗಾಗಿ
1: ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಮೊದಲೇ ಹೇಳ್ಬಿಟ್ಟು.
0: ಇಲ್ಲ ಇಲ್ಲ, ನಿಜ. ನಮ್ದು ಸಂಸ್ಕೃತಿನಲ್ಲಿ ಏನಿದೆ, ನಮ್ದು ಏನು ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಏನಿದೆ ಅಲ್ಲ, ಅದೆಲ್ಲ ಒಂದು ಅದಕ್ಕೊಂದು ಡೆಫಿನೆಟ್ಲಿ ಜಸ್ಟಿಫಿಕೇಶನ್ ಇದೆ. ಅದು ನಮಗೆ ಗೊತ್ತಿರಲಿಲ್ಲ ಅಷ್ಟೇ, ಇತ್ತೀಚೆಗೆ ಕಂಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ದೇಹನ ನಾವು ರೆಸ್ಪೆಕ್ಟ್ ಮಾಡಬೇಕಂದ್ರೆ ನಾವು ಅದಕ್ಕೆ ಎಕ್ಸಸೈಸ್ ಮಾಡೋದು, ಕರೆಕ್ಟಾದ ರೀತಿಯಲ್ಲಿ ಉಪವಾಸ ಮಾಡ್ಕೊತಾ ಇರೋದು ಇದೆಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂತ ನೀವು ಸಡನ್ನಾಗಿ ಯಾವುದೋ ಒಂದು ಪದ್ಧತಿ ಉಪಯೋಗಿಸ್ಕೋಬೇಡ್ರಿ. ಆಲ್ವೇಸ್ ಕನ್ಸಲ್ಟ್ ಎ ಡಾಕ್ಟರ್ ಬಿಫೋರ್ ಯು ಸ್ಟಾರ್ಟ್
1: ಎನಿ. ವೈದ್ಯರನ್ನು ಭೇಟಿ.
0: ಹೌದು.
1: ಆಮೇಲೆ ದೈಹಿಕ ಆರೋಗ್ಯ ಆ ಮೂಲಕ ಮಾನಸಿಕ ಆರೋಗ್ಯ.
0: ಕರೆಕ್ಟು, ಹೌದು, ಎರಡೂ ಬೇಕಾಗುತ್ತೆ. ನೀವು ಆರೋಗ್ಯ ಅಂದ ಕೂಡಲೇ ಫಿಟ್ನೆಸ್ ಅಂದ ಕೂಡಲೇ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎರಡೂ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ನಾವು ಎರಡಕ್ಕೂ ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ಇನ್ನೊಂದೇನಂದ್ರೆ ಈಗ ನೀವು ಯಾರು ಉಪವಾಸ ಮಾಡಬಾರ್ದು ಅನ್ನೋದು ಒಂದು ಒಂದೇ ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ಯಾಕಂದ್ರೆ ಈಗ ನಿಮಗೆ ತುಂಬ ವಯಸ್ಸಾಗಿದೆ ಅಥವಾ ಸಣ್ಣ ಮಕ್ಕಳು, ಇನ್ನು ಅವರಿಗೆ ಉಪವಾಸ ಮಾಡು ಅನ್ನೋದೆಲ್ಲ ತಪ್ಪಾಗುತ್ತೆ. ಗರ್ಭಿಣಿಯರು, ಅವ್ರಿಗೆ ಆಲ್ರೆಡಿ ಬಾಡಿಗೆ ರಿಕ್ವೈರ್ಮೆಂಟ್ ಭಾಳ ಇರುತ್ತೆ. ಪಾಪ ಅವರು ಅಥವಾ ಬ್ರೆಸ್ಟ್ ಫೀಡಿಂಗ್ ಅಂದರೆ ಲ್ಯಾಕ್ಟೇಟಿಂಗ್ ಮದರ್ಸು, ಬಾಣಂತಿಯರು.
1: ಈಗ ವಯಸ್ಸಾಗಿದೆ ಅಂತಂದರೆ ಎಷ್ಟು ವರ್ಷದವರೆಗೆ ಮಾಡಬಹುದು ಡಾಕ್ಟರ್? 70 ವಯಸ್ಸು, 80 ವಯಸ್ಸು
0: ಹಾಗೆ ಹೇಳೋದಕ್ಕಿಂತ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, 45 ದಾಟದ ಕೂಡಲೇ ಹೈಪರ್ ಟೆನ್ಷನ್ನು, ಡಯಾಬಿಟಿಸು ಅವೆಲ್ಲ ಸ್ವಲ್ಪ ಕಾಮನ್ ಆಗಿಬಿಟ್ಟಿದೆ. ಸೊ ನಿಮಗೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತು ಅಂದರೆ ಇಂಥದ್ದು ಯಾವುದೇ ಒಂದು ಪದ್ಧತಿ ಅನ್ವರ್ಸಕ್ಕೆ ಮುಂಚೆ ಬೆಟರ್ ಟು ಕನ್ಸಲ್ಟ್ ಎ ಡಾಕ್ಟರ್. ಮಾಡಬೇಡಿ ಅಂತ ಹೇಳಲ್ಲ, ಕನ್ಸಲ್ಟ್ ಎ ಡಾಕ್ಟರ್ ಅಂಡ್ ಸ್ಟಾರ್ಟ್.
1: ಯಾಕಂದ್ರೆ ಪ್ರತಿಯೊಬ್ಬರ ದೇಹ ರಚನೆ ಮತ್ತು ನೀವು ಹೇಳಿದ್ರಲ್ಲ ಪಚನ ಕ್ರಿಯೆ ಎಲ್ಲವೂ ಬೇರೆ ಬೇರೆ ಆಗಿರ್ತಾವ, ಹಂಗಾಗಿ ಅದನ್ನ ತಜ್ಞ ವೈದ್ಯರ ಕಡೆ ನಾವು ತೋರಿಸಿ ಅವ್ರಿಗೆ ಪರಿಶೀಲಿಸಿ ಹೇಳಿದಾಗನೇ ಆ ಥರದ ನಾವು ಒಂದು ಆಹಾರ ಕ್ರಮವನ್ನು ಅಳವಡಿಸಿಕೊಳ್ಬೇಕು ಅಂತ.

0: ಅನ್ನೋದು. ಆಮೇಲೆ ನಾವು ಹೇಳೋದು 15 ದಿವಸಕ್ಕೊಮ್ಮೆ 8 ದಿವಸಕ್ಕೊಮ್ಮೆ ಆ ಕ್ರಮದ ಬಗ್ಗೆ ಒಂಚೂರು ಹೇಳ್ರಿ ಡಾಕ್ಟರ್.
1: ನೀವು ಕೇಳಿದ್ದು ಒಂದು ಚೆನ್ನಾಗಿದೆ. ಈಗ ನಾವು ಹಿಂದೂಯಿಸಂ ನೋಡಿಕೊಂಡ್ರೆ ಡೆಫಿನೆಟ್ಲಿ ಅದು ಏಕಾದಶಿ ಉಪವಾಸ, ಹೌದು ಅದು ಡೆಫಿನೆಟ್ಲಿ ಬಹಳ ಬಹಳ ಹೆಲ್ಪ್ ಆಗುತ್ತೆ.
0: ಹೌದಲ್ಲ ಡಾಕ್ಟರ್?
1: ಹೌದು. ಆದ್ರೆ ನಿಮಗೆ
0: ಸಾಮಾನ್ಯವಾಗಿ ಹೇಳಬಹುದು,
1: ಸಾಮಾನ್ಯವಾಗಿ ಹೇಳ್ಬಹುದು. ಬಟ್ ಈಗ ನೀವು ಫಾಸ್ಟಿಂಗ್ ನ ಯಾವುದೋ ಒಂದು ನಿಮ್ದು ಫಾರ್ ಎಕ್ಸಾಂಪಲ್ ಡಿಸೀಸ್ ಕಂಟ್ರೋಲ್ ಯೂಸ್ ಮಾಡ್ತಿದ್ದೀರಿ ಅನ್ಕೊಂಡ್ರೆ, ನಾನು ಹೇಳಿದೆ ನಿಮಗೆ ನಾವು ಉಪವಾಸನ ವೈಜ್ಞಾನಿಕವಾಗಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಈಗ,

0: ಇದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಲಿ, ಅದರಲ್ಲಿ 5-2 ಮೆಥಡ್ ಅಂತ ಇನ್ನೊಂದು ಹೇಳಿ ಮಾಡ್ತಾರೆ ಇತ್ತೀಚೆಗೆ ಜನ. ಅದೆಂಗಂದ್ರೆ 5 ದಿನ ವಾರದಲ್ಲಿ 7 ದಿನ ಅಲ್ವಾ, 5 ದಿನ ಮಾಮೂಲಿಯಾಗಿ ಊಟ ಮಾಡ್ತಾರೆ, 2 ದಿನ ಬಹಳ ಕಮ್ಮಿ ಕ್ಯಾಲೋರೀಸ್ ತಿಂತಾರೆ,
1: 500ಕ್ಕಿಂತ.
0: ಅದು ಅದೇನ್ ಹೇಳ್ತಾರೆ ಓಮ್ಯಾಡ್ ಅಂತ ಹೇಳ್ತೀವಿ ನಾವು, 1 meal a day ಅಂತ. ಒಪ್ಪತ್ತಿನ ಊಟ. ಸೊ ಒಪ್ಪತ್ತಿನ ಊಟ ಅಂದ್ರೆ ಅದನ್ನು ಎಲ್ಲರಿಗೂ 100% ಸಾಧ್ಯ ಇಲ್ಲ, ಅಡ್ವೈಸ್ ಮಾಡೋದು ಬಹಳ ಕಷ್ಟ.
1: ಸಾಮಾನ್ಯವಾಗಿ ಹಿಂಗೆ ಮಾಡ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ,
0: ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಏಜು, ಅವ್ರದ್ದು ಬಾಡಿ ಸ್ಟ್ರಕ್ಚರು, ಅವರು ಯಾವ ಕಾರಣಕ್ಕಾಗಿ ಉಪವಾಸ ಮಾಡಬೇಕು ಅಂತಿದ್ದಾರೆ ಎಲ್ಲ ಬರುತ್ತೆ, ಕೌಂಟ್ ಆಗುತ್ತೆ.
1: ಮತ್ತೆ ಏನಾದರೂ ಹೇಳೋದನ್ನ ಡಾಕ್ಟರ್ ನಮ್ಮ ಶ್ರೋತೃಗಳಿಗೆ
0: ಇಲ್ಲ ನನಗೆ ಮಾಡ್ಲಿಕ್ಕೆ. ಓಕೆ ಓಕೆ, ಸೊ ವಿಲ್ ಟೇಕ್ ದ ಕ್ವೆಶ್ಚನ್.
1: ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ.
2: ವಿಜಯಪುರದ ಬಾಬುರಾವ್ ಕುಲಕರ್ಣಿ.
1: ಹಾ, ಪ್ರಶ್ನೆ ಕೇಳ್ರಿ ಸರ್.
2: ಈಗ ನಾವು ಅತಿಶಯ ತಿನ್ನುವುದರಿಂದ ಹೀಗೆ ರೋಗ ಬರ್ತದೆ, ಹಂಗೆ ಅತಿ ಕಡಿಮೆ ತಿಂದ್ರು ಕೂಡ ರೋಗ ಬರ್ಬೋದೇ ಹೇಗೆ ಅಂತ
1: ಹೇಳ್ತಾರೆ?
0: ಅತಿ ಹೆಚ್ಚು ತಿನ್ನೋದ್ರಿಂದ ರೋಗ ಬರೋದಂತೂ ಖಂಡಿತ ಸರ್. ಅತಿ ಕಡಿಮೆ ತಿನ್ನೋದ್ರಿಂದ ನೀವು ಈಗ ಅತಿ ಕಡಿಮೆ ಅಂದರೆ ಯಾವ ರೀತಿಲಿ ಅಂತ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಅತಿ ಕಡಿಮೆ ಕ್ಯಾಲೋರೀಸಲ್ಲೋ ಅಥವಾ ನ್ಯೂಟ್ರಿಷನ್ ಪ್ರಕಾರನ ಅಂತ. ಈಗ ನೀವು ತುಂಬ ಕಮ್ಮಿ ತಿನ್
1: ಸರ್, ನೀವು ಸ್ವಲ್ಪ ರೇಡಿಯೋ ದೂರ ಇಡಬೇಕು. ಹಲೋ ಸರ್, ಹಲೋ, ಕರೆ ಕಟ್ ಆಗಿದೆ, ಹೇಳ್ರಿ ಡಾಕ್ಟರ್.
0: ಈಗ ಅತಿ ಕಡಿಮೆ ತಿಂತಿದ್ದೀರಾ ಅಂತ ಇಟ್ಕೊಳ್ಳೋಣ ಸರ್. ಅದೇ ಅತಿ ಕಡಿಮೆ ಆಹಾರ ಪ್ರೋಟೀನ್ ಯುಕ್ತವಾಗಿತ್ತು ಅಥವಾ ತರಕಾರಿನೋ ನೀವು ಬೇಳೆನೋ ಕಡಿಮೆ ತಿಂದರೆ ಪ್ರಾಬ್ಲಮ್ ಇಲ್ಲ. ನೀವು ಅತಿ ಕಡಿಮೆ ಏನೋ ಬರೀ ಅನ್ನ ತಿಂದೆ ಅಥವಾ ಬರೀ ಒಂದೇ ಚಪಾತಿ ತಿಂದೆ, ಅದರಲ್ಲಿ ತರಕಾರಿ ಇಲ್ಲ, ಸೊಪ್ಪಿಲ್ಲ, ಬೇಳೆ ಇಲ್ಲ, ಕಾಳುಗಳಿಲ್ಲ, ಆವಾಗ ನಿಮಗೆ ಪ್ರೋಟೀನ್ ಡಿಫಿಷಿಯನ್ಸಿಗಳು ಸ್ಟಾರ್ಟ್ ಆಗಬಹುದು.
1: ಮತ್ತೊಂದು ಕರೆ ತಗೊಳ್ಳೋಣ ಡಾಕ್ಟರ್. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
3: ಮಿಂಚೂರ್ಲಿಂದ ಮಹಾಂತೇಶ್ ಅಂತ ಮಾತಾಡ್ತಾರೆ.
1: ಹಾ, ಪ್ರಶ್ನೆ ಕೇಳ್ರಿ ಮಹಾಂತೇಶ್.
3: ಮೇಡಮ್ ಅವರ, ಇದು ಉಪವಾಸ ಮಾಡ್ಬೇಕಾರ ಎಷ್ಟು ದಿವಸ ಕಮ್ಮಿ ಮಾಡೋಕು ಒಳ್ಳೇದು ಮೇಡಮ್? ಅವರ 10 ದಿವಸ ಕಮ್ಮಿ ಮಾಡೋಕೋ ಏನು ವಾರಕ್ಕೊಂದ್ಸಲ ಮಾಡಿದ್ರೆ ಒಳ್ಳೇದು ಸ್ವಲ್ಪ ಇಟ್ಕೊಡಿ ಮೇಡಮ್.
0: ಸರ್, ಈಗ ಅದೇ ನಾನು ಹೇಳಿದ್ನಲ್ಲ, ಈಗ ನಿಮ್ದು ಏಜ್ ಎಷ್ಟು ಸರ್?
3: ನಮ್ಮ 45 ಮೇಡಮ್.
0: 45. ನಿಮ್ಗೆ ಏನಾದ್ರೂ ಡಯಾಬಿಟಿಸ್, ಹೈಪರ್ಟೆನ್ಷನ್ ಏನಾದ್ರೂ ಇದಾವ? ಏನಾದ್ರೂ ತೊಂದರೆ ಇದಾವ? ಆ ಥರ ಏನೂ ಇಲ್ಲ. ಅಂತಂದ್ರೆ ಈ ಯಾವ ಕಾರಣಕ್ಕಾಗಿ ನೀವು ಉಪವಾಸ ಮಾಡಬೇಕು ಅಂತ ಇದ್ದೀರಾ?
3: ಏನಿಲ್ಲ ಮೇಡಮ್, ನಾವು ದಿನ ಪೂರ್ತಿ ಎಲ್ಲ ಊಟ ಮಾಡ್ತೀವಲ್ಲ, ವಾರದಾಗ ಒಂದ್ ಸಲ ಯಾವಾಗಾರ ಒಟ್ಟಿ ಗ್ಯಾಸ್ ಅದು ಹಿಡಿದಿರ್ತ ಮೇಡಮ್ ಅವ್ರ, ಅದ್ರ ಸಂಬಂಧ ಉಪವಾಸ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ.
1: ಒಳ್ಳೆ ವಿಚಾರ.
0: ಈಗ ನಮ್ ಹಿಂದೂಗಳಲ್ಲಿ ಮುಂಚೆಯಿಂದನೂ ಹೇಳ್ಬಿಟ್ಟಿದ್ದಾರೆ ಸರ್ ಏಕಾದಶಿ ಉಪವಾಸ ಅಂತ. ತಿಂಗಳಿಗೊಮ್ಮೆ ಮಾಡಿ ಸಾಕು. ಸಂಕಷ್ಟಾರ ಚತುರ್ಥಿ ಅನ್ಕೊಂಡು ನಾಳೆ ಅನ್ಸುತ್ತೆ, ನಾಳೆ ಸಂಕಷ್ಟಾರ ಚತುರ್ಥಿ, ದೇವರ ಹೆಸರಲ್ಲಿ ಹೇಳ್ಕೊಂಡು ಒಂದು ಮಾಡಿ. ನಿಮಗೆ ಧಾರ್ಮಿಕವಾಗಿನೂ ಆಯಿತು, ಸೈಂಟಿಫಿಕಲಿನೂ ಆಯಿತು. ಸೊ ತಿಂಗಳಿಗೊಮ್ಮೆ ಆದರೂ ಮಾಡಿ ಸರ್. ಬಟ್ ಉಪವಾಸ ಅಂತ ಹೇಳಿದ್ಮೇಲೆ ನೀವು ಸ್ಟ್ರಿಕ್ಟಾಗಿ ಅದೇ ಮಾಡಬೇಕು. ಏನಾಗುತ್ತೆ ಸರ್, ನಾನು ಉಪವಾಸ ಮಾಡಿಬಿಟ್ಟೆಪ್ಪ ಇಡೀ ದಿನ ಏನು ತಿಂದಿಲ್ಲ ಅಂತ, ಆಮೇಲೆ ದಿನದ ಕೊನೆಯಲ್ಲಿ ಭಾಳ ತಿಂದರೆ ಉಪವಾಸ ಮಾಡದೇ ಇರೋದೇ ಒಳ್ಳೆಯದು.
3: ಮೇಡಮ್ ಇದು ಉಪವಾಸ ಇದ್ದ ಟೈಮ್ನಲ್ಲಿ ನಾವು ಬರೀ ನೀರು ಕುಡಿದ್ರೆ ನಡೀತಿಲ್ಲ ಮೇಡಮ್? ನಾವು ಏನು ತಿಂದಿದ್ರೆ ನಡೀತಿಲ್ಲ.
0: ಓ, ನೀರು ಕುಡಿಬೋದು ಸರ್, ಧಾರಾಳವಾಗಿ ನೀರು ಕುಡೀರಿ. ಟೀ, ಈಗ ಟೀ ಅಂತ ಕೂಡಲೇ ಆಮೇಲೆ ಚೆನ್ನಾಗಿ ಸಕ್ಕರೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಏನು ಉಪಯೋಗ ಇಲ್ಲ ಸರ್. ಅದು ಬ್ಲ್ಯಾಕ್ ಟೀ ಅಂತ ಮಾಡ್ತಾರೆ ನೋಡ್ರಿ, ನೀವೇನು ಅದರಲ್ಲಿ ಹಾಲು ಹಾಕ್ಸ್ಕೊಳ್ಳಂಗಿಲ್ಲ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ. ಅಥವಾ ಬ್ಲ್ಯಾಕ್ ಕಾಫಿ ಏನು, ಅದಕ್ಕೆ ಮತ್ತೆ ಹಾಲಿಲ್ಲ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಅಂಥದ್ದು ಎಳ್ನೀರು ಧಾರಾಳವಾಗಿ ಸೇವಿಸ್ಬೋದು ಸರ್.
3: ಓಕೆ, ಥ್ಯಾಂಕ್ ಯು ಮೇಡಮ್, ಮಾಹಿತಿ ತಿಳಿಸ್ಕೊಟ್ಟಿದ್ದು ತುಂಬ ಧನ್ಯವಾದಗಳು ತಮಗೆ.
1: ಧನ್ಯವಾದ ಸರ್. ಹಲೋ ಹಂಗಂದ್ರೆ ಡಾಕ್ಟರ್, ಹಲೋ,
4: ಹಲೋ ರೀ,
1: ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ.
4: ಮೇಡಮ್ ಹುಕ್ಕೇರಿ ತಾಲೂಕ ಶಂಕೇಶ್ವರ ರೀ.
1: ಹಾಂ, ನಿಮ್ಮ ಹೆಸರು?
4: ಬಸವರಾಜ್ ಸಂಸದಿ ಅವ್ರ ರೀ.
1: ಹಾಂ ಬಸವರಾಜ್, ಕೇಳ್ರಿ ಪ್ರಶ್ನೆ ಕೇಳ್ರಿ.
4: ಈಗ ಅದಕ್ಕೆ ತಿಂಗಳ ಇದ್ರಲ್ಲ ಮೇಡಮ್?
1: ಹೌದು.
4: ಈಗ ವಾರ ಸೋಮವಾರ ಬಗರ್ ಮಾಡಿತ್ತಂದ್ರೆ ನಡೀತಿಲ್ರಿ?
1: ವಾರ ಸೋಮವಾರ ಏನ್ ಮಾಡಿದ್ರ?
4: ಶಾಬುದಾನ ಬಗರ್ ರೀ.
0: ಶಾಬುದಾನ
1: ಅಂದ್ರೆ ಪಾಯಸನ
0: ಇಲ್ಲ? ಅದೇ ಹೇಳದ್ನಲ್ಲ, ಒಂದು ಹಾಡಿತ್ತು ಸರ್ ನಮ್ಗೆ ಪ್ರೈಮರಿ ಸ್ಕೂಲ್, ನೀವೆಲ್ಲ

0: ಆಚೆ ಮನೆ ಸುಬ್ಬ ಮನೆಗೆ ಏಕಾದಶಿ ಉಪವಾಸ ಅಂತ. ಅಂದರೆ ಸಾಬುದಾನೆ ಏನಿದೆಲ್ಲ ಸರ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಭಾಳ ಆ್ಯಕ್ಚುಲಿ. ಅದಕ್ಕೆ ಪ್ರಾಬ್ಲಿ ಆಗಿನ ಕಾಲದ ಜನ ಸಾಬುದಾನ ವಡ ಅಥವಾ ಉಪವಾಸ ಇದ್ದ ಟೈಮಲ್ಲಿ ಕೊಡ್ತಿದ್ರು. ಸಾಬುದಾನ ತಿಂದರೆ ಭಾಳಷ್ಟು ಸಕ್ಕರೆ ತಿಂದಂಗೆ ಸರ್. ನೀವು ತೂಕ ಇಳಿಸ್ಕೋಬೇಕು ಅಥವಾ ನಿಮ್ಮ ದೇಹಕ್ಕೆ ಒಂದು ಇದು ಕೊಡಬೇಕಂದ್ರೆ ಉಪವಾಸ ಮಾಡೋ ಟೈಮಲ್ಲಿ ಏನು ಘನ ಆಹಾರ ಸೇವಿಸ್ದೇ ಇರೋದು ಒಳ್ಳೇದು ಸರ್. ಕಮ್ಮಿ ಟೈಮೇ ಮಾಡಿ. ಈಗ 8 ತಾಸು ನೀವು ಉಪವಾಸ ಮಾಡಿ ನಡೀತದೆ ಸ್ಟಾರ್ಟಿಂಗಲ್ಲಿ, ಅಥವಾ ಈಗ ರಾತ್ರಿ 8 ತಿಂದರೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ 8 ತಿಂದರು ನಡೀತದೆ ಸರ್. ಈಗ ಮುಂಚಿನ ಕಾಲದಲ್ಲೆಲ್ಲ ಹೆಂಗಿತ್ತು ನೀವು ನೋಡಿದ್ರೆ, ಸೂರ್ಯ ಅಸ್ತಕ್ ಮುಂಚೆನೆ ಊಟ ಮಾಡಿಬಿಡ್ತಿದ್ರು ಜನ. ದಟ್ ಈಸ್ ನಥಿಂಗ್ ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ನೀವು 12 ಗಂಟೆಗಳ ಕಾಲ ನೀವು ಗ್ಯಾಪ್ ಕೊಟ್ರಿ ಅಂದರೆ ಅದು ಒಳ್ಳೇದು, ಅಷ್ಟೇ ಸಾಕು, ಬೇರೆ ಇನ್ನೇನು ಎಕ್ಸ್ಟ್ರಾ ಮಾಡೋದು ಬೇಡ ಆ್ಯಕ್ಚುಲಿ.
1: ಧನ್ಯವಾದ. ಹಲೋ
2: ಹಲೋ
1: ಹೇಳ್ರಿ.
2: ಹಲೋ ಸಶ್ಲೀನ್ ಡಾಕ್ಟರ್ ಅಂದ್ರೆ?
1: ಹೌದು, ಯಾರು ಮಾತಾಡೋದು?
2: ಪ್ರಶ್ನೆ
1: ಕೇಳ್ರಿ.
2: ಹಲೋ,
1: ಹ್ಮ್ ಪ್ರಶ್ನೆ ಕೇಳ್ರಿ.
2: ಅಂದ್ರೆ ಇವತ್ತು ವಿಷಯ ಏನೋ ಗೊತ್ತಿದ್ದಿಲ್ಲರಿ ನಮಗೆ ಸಂಬಂಧಿಸಿದೆ.
1: ಉಪವಾಸ, ತಿಳುವಳಿಕೆ ಹಾಗೂ ತಪ್ಪು ಕಲ್ಪನೆಗಳು.
2: ಉಪವಾಸ ರೀ?
1: ಹ್ಮ್ ಪ್ರಶ್ನೆ ಕೇಳ್ರಿ. ಹೌದು ಹೌದು, ನನ್ನ ಮಾತು ಕೇಳಿಸ್ತಿರುತ್ತದ?
2: ತಪ್ಪು ಕಲ್ಪನೆ ಅದರ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ಮಾತಾಡೋದು ಮುಗಿಸೈತ್ರಿ ಅದಕ್ಕೆ.
0: ಓಕೆ, ನೀವು ನೀವು ಅಲ್ಲ ಸರ್, ಅಲ್ಲ ಅದೇ ಕರೆಕ್ಟ್. ನೀವು ಮಾಹಿತಿನ ಮುಂಚೆ ಕೇಳಿಸ್ಕೊಂಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅನ್ಸುತ್ತೆ.
1: ಬಹಳ ಒಳ್ಳೆ ಮಾಹಿತಿ ಕೊಟ್ರು ಡಾಕ್ಟರ್.
0: ಈಗ ಯೂಶಲಿ ಏನಿದೆ ಉಪವಾಸ ಅಂದ ಕೂಡಲೇ ನಮಗೆ ಮಸಲ್ಸ್ ಎಲ್ಲ ಹೊಟ್ಟೋಗುತ್ತೆ ಅಂತಾರೆ, ಬಟ್ ಅದೆಲ್ಲ ತಪ್ಪು ಕಲ್ಪನೆ. ನೀವು ಊಟನ ಸಮತೋಲನ ಆಹಾರ ಸ್ವೀಕರಿಸ್ಕೊಂಡಿರಿ. ಥ್ಯಾಂಕ್ಸ್ ತುಂಬ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.
1: ಹಲೋ
2: ಹಲೋ ರೀ,
1: ಹೇಳ್ರಿ, ಯಾರು ಮಾತಾಡೋದು?
2: ನಾವು ಚಿಕ್ಕಪಡಸಲಿಂದ ರಮೇಶ್ ಕಂಕರ್ ಮಾಡಿ.
1: ರಮೇಶ್ ಪ್ರಶ್ನೆ ಕೇಳ್ರಿ.
2: ನಾವು ನಮ್ಗೆ ಏಜ್ 61 ರೀ ಈಗ ರೀ. ನಮ್ಗ ಬಿ ಪಿ ಶುಗರ್ ಐತ್ರಿ, ಮತ್ತ ನಾವು ಬಿ ಪಿ ಶುಗರ್ ಇದ್ದಾರು ಉಪವಾಸ ಮಾಡ್ಬೇಕಾರ ಮಾಡಬಾರ್ದು?
0: ಆದಷ್ಟು ಅದೇ ಹೇಳಿದ್ನಲ್ಲ ಸರ್, ಮಾಡ್ದೇ ಇರೋದೇ ಒಳ್ಳೇದು. ಈಗ ಫಸ್ಟ್ ಥಿಂಗ್, ನಿಮ್ಮ ಬಾಡಿನಲ್ಲಿ ಆಲ್ರೆಡಿ ಹೈ ಏನು ಬಿ ಪಿ ಶುಗರ್ ಅನ್ನೋದು ಸ್ವಲ್ಪ ಕಾಯಿಲೆಗಳಿಗೆ ನೀವು ಆಲ್ರೆಡಿ ಒಂದಷ್ಟು ಗುಳಿಗೆಗಳು ತೊಗೊತಾ ಇರ್ತೀರ, ಹೌದಾ? ಅದರ ಪ್ರಕಾರನೇ ನಿಮ್ಮ ಬಾಡಿನಲ್ಲಿ ಆಲ್ರೆಡಿ ಬಿ ಪಿ ಅಥವಾ ಶುಗರು ಸ್ವಲ್ಪ ಏರುಪೇರು ಆಗ್ತಿರುತ್ತೆ. ಆ ಇದು ಟೈಮಲ್ಲಿ ನೀವು ಉಪವಾಸ ಮಾಡಬೇಕಂತ ಇದ್ದರೆ ಒಳ್ಳೆ ಆಲೋಚನೆ, ಬಟ್ ನೀವು ಒಮ್ಮೆ ಬಂದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಯಾವುದು ನೀವು ನಿಧಾನಕ್ಕೆ ಶುರು ಮಾಡಬಹುದು ಅಂತ ಮಾಹಿತಿ ತಗೊಂಡು ಶುರು ಮಾಡಿ ಸರ್. ಮಾಡ್ಲಿಕ್ಕೆ ಆಗಲ್ಲ ಅಂತ ನಾ ಹೇಳ್ತಿಲ್ಲ, ಬಟ್ ಯಾವ್ದು ಮಾಡಬೇಕು ಯಾವಾಗ ಮಾಡಬಹುದು ಅಂತ ಒಂದು ಮಾಹಿತಿ.
1: ತಜ್ಞ ವೈದ್ಯರ ಮಾರ್ಗದರ್ಶನದ ಮೇರೆಗೆ. ಹಲೋ
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ,
3: ನನ್ನ ಹೆಸರು ಸಾವಿತ್ರಿ ಅಂತ.
1: ಯಾವೂರು?
3: ಧಾರವಾಡದಿಂದ ಮೇಡಮ್.
1: ಸಾವಿತ್ರಿ ಪ್ರಶ್ನೆ ಕೇಳ್ರಿ.
3: ಮೇಡಮ್ ನಮಸ್ತೆ.
0: ನಮಸ್ತೆ
3: ಮೇಡಮ್. ಇವಾಗ ನಾವು ಉಪವಾಸ ಮಾಡ್ತೀವಲ್ಲ, ಈಗ ಒಂದ್ ಏಜ್ ಇರುತ್ತೆ, ಈಗ ಸಂಕಷ್ಟಿ ಮಾಡ್ತೀವಿ, ಈಗ ಡೈಲಿ ವಾರಕ್ಕೆ ಒಂದ್ಸತಿ ಈಗ ಟ್ಯೂಸ್ಡೇ ಅಥವಾ ಶುಕ್ರವಾರ ನಾವು ಉಪವಾಸ ಇರ್ತೀವಿ. ಇವಾಗ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಈ ತರ ನಾಷ್ಟಾ ತಿಂದ್ರೆ ನಡೀತದ? ಅಥವಾ
0: ಅದೇ ನಾನು ಆಗ್ಲೇನು ಒಂದು ಹೇಳ್ದೆ. ಈಗ ಉಪವಾಸ ಅಂತ ಅಂದ್ರೆ ಆಕ್ಚುಲಿ ಏನು ಗೊತ್ತಮ್ಮ, ದ್ರವ ಬಿಟ್ಟು ಏನು ತಿನ್ನಂಗಿಲ್ಲ, ಸಾಲಿಡ್ ಅಂದ್ರೆ ಉಪ್ಪಿಟ್ಟು ಅಥವಾ ಅವಲಕ್ಕಿ. ಉಪವಾಸ ಟೈಮಲ್ಲಿ ಅಷ್ಟೇ ಅಲ್ಲ, ನಾವು ಈ ಕಡೆ ಹುಬ್ಳಿ ಧಾರವಾಡ ಮಂದಿ ಪ್ರತಿದಿನ ಬ್ರೇಕ್ಫಾಸ್ಟ್ಗೂ ಅದೇ ತಿಂತೀವಿ. ಹಾಗಾಗಿ ಅದು ಏನೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ ನಿಮ್ಮ ದೇಹಕ್ಕೆ. ನೀವು ಉಪವಾಸ ಮಾಡಬೇಕು ಅಂತ ಉದ್ದೇಶ ಇದ್ರೆ ನೀರು ಅಥವಾ ಬ್ಲ್ಯಾಕ್ ಟೀ ಅಥವಾ ಇದು ಏನು ಬ್ಲ್ಯಾಕ್ ಕಾಫಿ ಅಥವಾ ಎಳ್ನೀರು ಅಂತದ್ ಬಿಟ್ಟು ಆಹಾರ ಏನು ಆಕ್ಚುಲಿ ಸ್ವೀಕರಿಸಬಾರ್ದು.
3: ಫ್ರೂಟ್ಸ್ ಮತ್ತೆ ಮಿಲ್ಕ್ ನಡೀತದ ಮೇಡಮ್?
0: ಫ್ರೂಟ್ಸ್ ನಡೀತದ. ಫ್ರೂಟ್ ಜ್ಯೂಸ್ ಅವಾಯ್ಡ್ ಮಾಡೋದು ಒಳ್ಳೇದು. ನಾನೇನು ಕೇಳಿದ್ರೆ ಏನಾಗುತ್ತೆ ಗೊತ್ತಾ, ಫ್ರೂಟ್ ಜ್ಯೂಸ್ ಮಾಡ್ಕೋಬೇಕಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದೆ ಅಥವಾ ಇನ್ನೊಂದಷ್ಟು ಹಾಲು ಹಾಕಿದೆ, ಅದನ್ನ ಇನ್ನೂ ಹೆಚ್ಚಿನ ರೀತಿಲಿ ರಿಚ್ ಮಾಡಿಕೊಂಡು ತಗೋತೀವಿ. ಹಾಗಾಗಿ ಫ್ರೂಟ್ ಜ್ಯೂಸ್ಗಿಂತ ಫ್ರೂಟ್ಸ್ ತಿನ್ನೋದು ಬಹಳ ಒಳ್ಳೇದು. ಫ್ರೂಟ್ಸ್ ತಿನ್ಬೋದು.
3: ಥ್ಯಾಂಕ್ ಯು
1: ಸಾವಿತ್ರಿ, ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ.
4: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ,
4: ನಾವು ಬಸವರಾಜ್ ಪಾಟೀಲ್ ಅಂತ ಮೇಡಮ್, ರಾಯಚೂರು ಜಿಲ್ಲೆ ಜಗಟಗಲ್ ಗ್ರಾಮದಿಂದ.
1: ಹಾ ಕೇಳಿ,
4: ಉಪವಾಸ ಮಾಡೋದ್ರಿಂದ ಲಾಭ ಏನಿದೆ
0: ಸರ್? ಬಹಳ ಒಳ್ಳೆ ಪ್ರಶ್ನೆ. ಉಪವಾಸ
4: ಬಹಳ ನೋಡಕ್ಕೆ ಉಪಯೋಗ ಸರ್.

0: ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಹೆಂಗಾಗ್ಬಿಟ್ಟಿದೆ ಸರ್ ನಮ್ದೆಲ್ಲ ಮೈಂಡ್ ಸೆಟ್, ನಮ್ಮ ಯಾರ ಹತ್ರನು ಬಹಳ ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ ನಮಗೆ. ಏನಂದ್ರೆ ರಿಸಲ್ಟ್ಸ್ ನೆಕ್ಸ್ಟ್ ಡೇಗೆ ಬೇಕು. ಯಾವುದೇ ಆಗಲಿ ನೀವು ದೇಹಕ್ಕೆ ಎಕ್ಸಸೈಸು ಅಥವಾ ಉಪವಾಸ ಮಾಡೋದು, ನೆಕ್ಸ್ಟ್ ಡೇಗೆ ರಿಸಲ್ಟ್ ಸಿಗೋದಿಲ್ಲ ಸರ್. ನೀವು ಕನ್ಸಿಸ್ಟೆಂಟ್, ನೀವು ಯಾವುದೇ ಇದು ನಿಮಗೆ ಎಫೆಕ್ಟ್ ಕೊಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಸರ್. ನೀವು ಯಾವ ರೀತಿ ಉಪವಾಸ ಮೆಥಡ್ ಮಾಡ್ತಿದ್ದೀರಾ, ಎಷ್ಟು ದಿನಗಳಿಂದ ಮಾಡ್ತಿದ್ದೀರಾ, ನೀವು ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಅದು ಎಫೆಕ್ಟ್ ಗೊತ್ತಾಗುತ್ತೆ. ಬಟ್ ಎಫೆಕ್ಟ್ ಡೆಫಿನೆಟ್ ಆಗೇ ಆಗುತ್ತೆ ಸರ್.
1: ಅದೇ ಡಾಕ್ಟರ್ ಮೊದಲೇ ಹೇಳಿದ್ರು ದೇಹಕ್ಕೆ ಒಂದು ದಿನ ವಿಶ್ರಾಂತಿ
2: ಬೇಕು.
1: ಒಳ್ಳೆ ಮಾಹಿತಿ ಕೊಟ್ಟಾರೆ. ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ.
3: ನಮಸ್ತೆ ಮೇಡಮ್.
1: ನಮಸ್ತೆ.
3: ಆರೋಗ್ಯವಂತ ಇರೋರು ಉಪವಾಸವನ್ನ ಯಾಕೆ ಮಾಡ್ಬೇಕು ಮೇಡಮ್? ಒಂದನೇ ಪ್ರಶ್ನೆ.
1: ನೀವು ಗುರುನಾಥ್ ಅವರ?
3: ಹಾ, ಮೆನಿಸಿಗೆ ಉದಯ ಟೇಲರ್ ಶಿರೋಳದಿಂದ.
1: ಗುರುನಾಥ್ ಶಿರೋಳದಿಂದ ಪ್ರಶ್ನೆ
3: ಕೇಳಿ. ಅದ ಆರೋಗ್ಯವಂತ ಇರೋರು ಉಪವಾಸವನ್ನ ಯಾಕೆ ಮಾಡ್ಬೇಕ್ರಿ, ಒಂದ್ ಪ್ರಶ್ನೆ. ಆಮ್ಯಾಗ ಉಪವಾಸದಿಂದ ಏನ್ ಸಿಗ್ತತಿ ಅದನ್ನ ಹೇಳ್ತಿರೇನು ಅಂತ.
0: ಆಯ್ತು, ಈಗ ಸರ್, ಈಗ
3: ಆರೋಗ್ಯವಂತ ಇರೋರ್ರಿ
1: ಹೇಳಿಗತ್ತಾರ ಹೇಳಿಗತ್ತಾರ.
0: ಈಗ ತುಂಬಾ ಒಳ್ಳೆ ಪ್ರಶ್ನೆ. ಆರೋಗ್ಯ ಅಂತ ಅಂದ ಕೂಡಲೇ ಈಗ ಪ್ರತಿಯೊಂದು ಏಜ್ ಆಗ್ತಿದ್ದಂಗೆ ಆರೋಗ್ಯದ ಡೆಫಿನೇಷನ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ ಸರ್. ಈಗ ನಿಮ್ಗೆ 40 ವರ್ಷ.
3: ಎಲ್ಲರೂ ಆರೋಗ್ಯದಿಂದ ವಂಚಿತರ ಇರುವುದಿಲ್ಲ, ಆರೋಗ್ಯವಂತರಿಗೆ ಹೇಳ್ರಿ ಮೇಡಮ್.
1: ಆರೋಗ್ಯವಂತರಿಗೆ
3: ಹೇಳಿ, ಯಾಕಂದ್ರೆ ಬಿ ಪಿ ಶುಗರ್ ಕಾಮನ್ ಕೇಳಿ, ನೀವು ಯಾರ ಹಚ್ಚಿದ ಕೂಡ ಬಿ ಪಿ ಶುಗರ್ ಐತೆ ಅಂದ್ಬಿಡ್ತೀರಿ ಮೇಡಮ್. ಅದಕ್ಕೆ ನಾವು ಆರೋಗ್ಯವಂತ ಅದೇವಿ.
1: ಸ್ವಲ್ಪ ಕೇಳಿದ್ರಷ್ಟೇ ಹೇಳ್ತಾರೆ ಡಾಕ್ಟರ್.
0: ಈಗ ಏನಾಗುತ್ತೆ ಸರ್, 40 ವಯಸ್ಸಿನವರೆಗೂ ಯಾರಿಗೂ ಯಾವುದೇ ರೀತಿ ಎಫೆಕ್ಟ್ಸ್ ಗೊತ್ತಾಗೋದಿಲ್ಲ. ಅಷ್ಟು ವರ್ಷ ನಮ್ಮ ದೇಹ ಮಿಷನ್ ಇದ್ದಂಗೆ ಅದು ಕಂಟಿನ್ಯೂಸ್ ಓಡಿರ್ತದೆ, ಹೌದಾ? 40 ಮೇಲೆ ಯೂಶಲಿ ಯಾವುದೇ ರೀತಿ ಎಫೆಕ್ಟ್ಸ್ ನಮ್ಮ ದೇಹದ ಮೇಲೆ ಆಗೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಮೇಲೂ ನಾವು ಆರೋಗ್ಯವಂತರಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗೋದು 40 ಕ್ರಾಸ್ ಆದಮೇಲೆ. ಅದಾದಮೇಲೆ ನೀವು ಆರೋಗ್ಯವಂತರಾಗಿರ್ಬೇಕಂದ್ರೆ ನಿಮ್ಮ ದೇಹಕ್ಕೆ ಎಕ್ಸಸೈಸು ಮತ್ತು ಡಯಟು ಬಹಳ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಸರ್. ಯಾಕಂದರೆ ಈ ಮಸಲ್ ಅಂತ ನಾವೇನು ಹೇಳ್ತೀವಲ್ಲ, ನಾವು ನಡಿಲಿಕ್ಕೆ ಎಲ್ಲದಕ್ಕೂ ಬೋನ್ಸ್ ಮತ್ತು ಮಸಲ್ಸ್ ಬೇಕು. ನೀವು ಮಸಲ್ನ ನೆಟ್ಟಿಗೆ ಇಟ್ಕೋಬೇಕಂದ್ರೆ ನಾವು 40 ಕ್ರಾಸ್ ಆಗ್ತಿದ್ದಂಗೆ ಎಕ್ಸಸೈಸು ಮತ್ತು ಪ್ರೋಟೀನ್ ರಿಚ್ ಡಯೆಟ್ ಫಾಸ್ಟಿಂಗ್ ಮಾಡ್ಕೊತಾ ಇದ್ದಾಗ ನಮ್ಮ ದೇಹದ ಎಲ್ಲ ಏನು ವ್ಯವಸ್ಥೆಗಳಿದಾವಲ್ಲ ಅವೆಲ್ಲ ಕರೆಕ್ಟಾಗಿ ಇನ್ನೂ ಚೆನ್ನಾಗಾಗ್ತಾ ಹೋಗುತ್ತೆ, ಹೌದಾ? ಆರೋಗ್ಯವಂತರಿಗೇ ನಾನು ಹೇಳ್ತಾ ಇರೋದು ಸರ್, ತಿಂಗಳಿಗೊಮ್ಮೆ ಆದರೂ ಉಪವಾಸ ಮಾಡೋದು. ಏನಾಗುತ್ತೆ, ಡಿಟಾಕ್ಸಿಫಿಕೇಶನ್ ಅಂತ ಕೇಳಿದ್ದೀರಾ ಸರ್ ಹೆಸರು? ಅಂದರೆ ನಮ್ಮ ದೇಹ ಸರ್ ಇಡೀ 24 ಗಂಟೆಗಳ ಕಾಲ ನಡೀತಿರುತ್ತೆ, ಹೌದಾ? ಮಿಷನ್ ಅದಕ್ಕೆ ಪಾಪ ಆಫ್ ಅನ್ನೋದೇ ಇಲ್ಲ, ಹೌದಾ? ನಿಮ್ಮ ಜೀರ್ಣಾಂಗ ಕ್ರಿಯೆನು ಎಷ್ಟು ಆಚೆ ತಿಂತೀವಿ ಸರ್, ನೀವು ಆಚೆ ಹೋದ್ರೆ ಅಂದರೆ ಗೋಬಿ ಮಂಚೂರಿನೋ ಐಸ್ ಕ್ರೀಮೋ ಜ್ಯೂಸೋ ಅದರಲ್ಲಿ ಎಷ್ಟು ರೀತಿ ಕೆಮಿಕಲ್ಸ್ ಇದೆ ನಮಗೆ ಗೊತ್ತಿರೋದಿಲ್ಲ. ನೀವು ಮನೆ ಪದಾರ್ಥನೇ ಆಗ್ಲಿ ಸರ್, ಕೆಲವೊಂದು
3: ಪದಾರ್ಥಗಳು
0: ಮಾಡ್ಬೇಕು ಸರ್, ಮಾಡ್ಬೇಕು
3: ಅದನ್ನೇ ಕೇಳ್ತಾ ಇದ್ದೆ.
0: ಹಾ, ಮಾಡ್ಬೇಕು ಸರ್.
3: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು.
1: ಸಾಕಷ್ಟು ಪ್ರಶ್ನೆಗಳು ಬಂದು ಬಹಳ ಸಮರ್ಪಕವಾಗಿ ಉತ್ತರ ಕೊಟ್ರಿ ಡಾಕ್ಟರ್ ನಾಗಲಕ್ಷ್ಮಿ ಅವರೇ. ಉಪವಾಸದ ಬಗ್ಗೆ ಬಹುಶಃ ಇನ್ನೂ 1/2 ಗಂಟೆ ಮಾಡಿದ್ರೂ ಕೂಡ ಪ್ರಶ್ನೆಗಳು ಬರ್ತಾವೆ, ಮತ್ತು ಅದಕ್ಕೆ ತಕ್ಕಂತಹ ನೀವು ಸರಿಯಾದ ಉತ್ತರವನ್ನು ಕೂಡ ಕೊಡ್ತಾ ಇದ್ದೀರಿ. ಆದರೆ ಸಮಯ ಮುಗಿತಾ ಬಂತು, ಹಾಗಾಗಿ ಇವತ್ತು ಉಪವಾಸ ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ ಈ ವಿಚಾರದ ಬಗ್ಗೆ ಇಷ್ಟೊತ್ತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದವರು ಡಾಕ್ಟರ್ ನಾಗಲಕ್ಷ್ಮಿ ವಿ ಅವರು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 247777, ಮತ್ತೊಂದು 2321000, ಮತ್ತೊಂದು 7187000. ಈ ವಾರದ ಬಹುಮಾನದ ಪ್ರಶ್ನೆಯನ್ನು ಕೇಳ್ರಿ. ಉಪವಾಸ ಮಾಡುವ ಸಮಯದಲ್ಲಿ ತಲೆನೋವು ಬಂದರೆ ಏನು ಮಾಡಬೇಕು? ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ರಿ. ಉಪವಾಸ ಮಾಡುವ ಸಮಯದಲ್ಲಿ ತಲೆನೋವು ಬಂದರೆ ಏನು ಮಾಡಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳಿಸಬೇಕು. ಪ್ರಾಂಶುಪಾಲರು ಎಸ್ಡಿಎಂ

ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ದಿನಾಂಕ 19/5/2026 ಕೇಳಿದ ಪ್ರಶ್ನೆ, ಡೆಂಗ್ಯೂ ಕಾಯಿಲೆ ಹರಡುವ ಸೊಳ್ಳೆಯ ಹೆಸರೇನು? ಈ ಸರಿಯಾದ ಉತ್ತರ, ಡೆಂಗ್ಯೂ ಕಾಯಿಲೆ ಹರಡುವ ಸೊಳ್ಳೆಯ ಹೆಸರು ಈಡಿಸ್ ಈಜಿಪ್ಟ್ ಅನ್ನೋದನ್ನ ಬರೆದು ಬಹುಮಾನ ಗಳಿಸಿದವರು ಶ್ರೀ ಸಿದ್ದಪ್ಪ ಬಸಪ್ಪ ಹಡಗಿನಾಳ್, ರಾಯಣ್ಣ ಸರ್ಕಲ್, ಮದ್ಲೂರು, ತಾಲೂಕು ಯರಗಟ್ಟಿ, ಜಿಲ್ಲೆ ಬೆಳಗಾವಿ 591117. ಸಿದ್ದಪ್ಪ ಅವರಿಗೆ ಅಭಿನಂದನೆಗಳು. ನಿಮ್ಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ನಮ್ಮ ಮುಂದಿನ ಮಂಗಳವಾರದ ವಿಷಯ, ವಯಸ್ಕರಲ್ಲಿ ಡೆಂಗ್ಯೂ. ಈ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟರ್ ರಿಕಿತಾ ಮುಧೋಳ್ ಅವರು ಬರ್ತಾ ಇದ್ದಾರೆ. ಮುಂದಿನ ವಾರ ಈ ವಿಷಯ, ವಯಸ್ಕರಲ್ಲಿ ಡೆಂಗ್ಯೂ ಅನ್ನುವಂಥದ್ದು. ಇನ್ನು ಇವತ್ತಿನ ವಿಷಯ, ಉಪವಾಸ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆ. ಈ ಬಗ್ಗೆ ಡಾಕ್ಟರ್ ನಾಗಲಕ್ಷ್ಮಿ ಅವರೇ ಬಹಳ ಒಳ್ಳೆಯ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಒದಗಿಸಿಕೊಟ್ರಿ. ಅದಕ್ಕಾಗಿ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ, ಆಕಾಶವಾಣಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.

ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಉಪವಾಸ ಮತ್ತು ತಪ್ಪು ಕಲ್ಪನೆ ಈ ಕುರಿತಾಗಿ ಕೇಳುಗರ ಪ್ರಶ್ನೆಗಳಿಗೆ ಸಲಹೆ ಸೂಚನೆ ನೀಡಿದವರು ಡಾ ನಾಗಲಕ್ಷ್ಮಿ ವಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಮಾಯಾ ರಾಮನ್. ತಾಂತ್ರಿಕ ಸಹಕಾರ ನೀಡಿದವರು ಬೈಜು ಎಂಕೆ ಹಾಗೂ ದೀಪಾ ಬೈಜು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
0: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
1: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಸಮಾಜದ ಎಲ್ಲರ ಸೇವೆಯಲ್ಲಿ
1: ಎಸ್ಡಿಎಂ ಆಸ್ಪತ್ರೆ.
2: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
3: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
2: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರರೋಗ ಚಿಕಿತ್ಸಾ ವಿಭಾಗ,
2: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
2: ಹೃದಯ ರೋಗ ಚಿಕಿತ್ಸಾ ವಿಭಾಗ,
3: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
2: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
3: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
2: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
3: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
2: ಸಂಧಿವಾತ ಚಿಕಿತ್ಸಾ ವಿಭಾಗ,
4: ಎಂಡೋಕ್ರೈನಾಲಜಿ ವಿಭಾಗ,
3: ರಕ್ತದ ಅರ್ಬುದ ವಿಭಾಗ,
4: ಸಂತಾನಹೀನತೆ ಚಿಕಿತ್ಸೆ.
3: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
3: ಧಾರವಾಡ.
5: ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ, ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಅಧ್ಯಕ್ಷರಾದ ಡಾ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸಲಿದ್ದಾರೆ ಕುಮಾರ್ ಅಗಡಿ.

ಮತ್ತೆ ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ.

ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲ್

0: ಎಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ದಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯ ಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಂಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ದಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15ರವರೆಗೆ ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಇಬ್ಬರು ಭೌತಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದ್ದ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು

0: ಮೂರನೇ ಮತ್ತು ಅಂತಿಮ ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ ಎರಡು ತಂಡಗಳು ಒಂದು ಒಂದು ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ದಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಧಾರವಾಡ ಕನ್ನಡ ಭಾಷಣ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಸಾಧನೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವೀಣಾ ಬಿರಾದಾರ್.

ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಕವಿ ಜಿಎಸ್ ಶಿವರುದ್ರಪ್ಪನವರ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ಕವಿತೆಯ ಈ ಸಾಲುಗಳು ಮಹಿಳೆಯರ ಸ್ತ್ರೀತ್ವ, ಕರ್ತೃತ್ವ ಹಾಗೂ ಮಾತೃತ್ವದ ಘನತೆಯನ್ನು, ಜವಾಬ್ದಾರಿಯನ್ನು, ಹಿರಿಮೆಯನ್ನು ವಿವರಿಸುತ್ತವೆ. ಮಹಿಳೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವಳದೇ ಆದ ಗೌರವ ಸ್ಥಾನಮಾನಗಳಿದ್ದು ವಿಶಿಷ್ಟ ಶಕ್ತಿಗಳ ಸಂಗಮವಾಗಿದ್ದಾಳೆ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆಗಳ ಜೊತೆಗೆ ಭೂಮಿ ತೂಕದ ತಾಳ್ಮೆಯನ್ನು ಹೊಂದಿದ ಮಹಿಳೆ ಅನಂತವಾದ ಪ್ರತಿಭೆಯನ್ನು ಹೊಂದಿದ್ದಾಳೆ. ಕುಟುಂಬವನ್ನೂ ಹಾಗೂ ಹೊರಗಿನ ತನ್ನ ಕಾರ್ಯಗಳನ್ನೂ ಸಮಾನವಾಗಿ ಸರಿದೂಗಿಸಿಕೊಂಡು ಹೋಗುವ ಮನೋಬಲ ಇರುವುದು ಮಹಿಳೆಗೆ. ಪ್ರಾಚೀನ ಕಾಲದಿಂದಲೂ ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯು ಮಹಿಳೆಗೆ ಯಾವುದೇ ಸಮಾನ ಪ್ರಾಧಾನ್ಯತೆಯನ್ನು ನೀಡದೆ ಅವಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯನ್ನಾಗಿ ಮಾಡಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಮಹಿಳೆಗೆ ಉನ್ನತ ಸ್ಥಾನ ನೀಡಲಾಗಿದ್ದು ಮಾತೃದೇವತಾರಾಧನೆಯೂ ರೂಢಿಯಲ್ಲಿತ್ತು. ಆದರೆ ತದನಂತರ ವೈದಿಕ ಕಾಲದಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಜಾರಿಗೆ ಬಂದು ಮಹಿಳೆಯನ್ನ ಶೋಷಿಸುವಂತಹ ಮನೋಭಾವ ಸಮಾಜದಲ್ಲಿ ಆರಂಭವಾಯಿತು. ಇಂತಹ ಸನ್ನಿವೇಶದಲ್ಲೂ ಸಹ ಅಪಾಲ, ಲೋಪಮುದ್ರ, ಗಾರ್ಗಿ, ಮೈತ್ರೇಯಿ, ಉಭಯ ಭಾರತಿ ಮುಂತಾದ ಬೆರಳೆಣಿಕೆಯಷ್ಟು ಸ್ತ್ರೀಯರು ಬೌದ್ಧಿಕ ಸಾಧನೆಯನ್ನು ಮಾಡಿ ಬ್ರಹ್ಮವಾದಿನಿಯರಾಗಿ ಬ್ರಹ್ಮ ಸಭೆಗಳಲ್ಲಿ ಪುರುಷರಿಗೆ ಸಮಾನವಾಗಿ ವಾದವನ್ನು ಮಾಡಬಲ್ಲವರಾಗಿದ್ದರು. ಅಲ್ಲದೆ ಇವರೆಲ್ಲರೂ ಅನೇಕ ಉತ್ತಮ ಗ್ರಂಥಗಳನ್ನು ಕೂಡ ರಚಿಸಿದರು. ನಂತರ ಮಧ್ಯಕಾಲದಲ್ಲಿ ಶಾಂತಲಾದೇವಿ, ಗಂಗಾದೇವಿ ಮುಂತಾದ ರಾಣಿಯರು ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡರು. ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ಟ ವಚನ ಸಾಹಿತ್ಯದ ಜೊತೆಗೆ ಅನುಭವ ಮಂಟಪದ ಚಿಂತನ ಮಂಥನಗಳಲ್ಲಿ ಪುರುಷರ ಜೊತೆಗೆ ಭಾಗಿಯಾಗುವ ಅವಕಾಶ ದೊರಕಿಸಿಕೊಟ್ಟ 12ನೇ ಶತಮಾನವು ವಿಶ್ವಗುರು

ಬಸವಣ್ಣನವರ ಹೊಸ ಸಾಮಾಜಿಕ ಕ್ರಾಂತಿಯಿಂದಾಗಿ ಮಹಿಳೆಯರಿಗೆ ಸಮಾನ ಅವಕಾಶಗಳು ದೊರೆತವು. ಹೀಗೆ ಮಹಿಳೆ ಹಂತ ಹಂತವಾಗಿ ಕುಟುಂಬದ ಹಾಗೂ ಮನೆಯ ಚೌಕಟ್ಟಿನಿಂದ ಹೊರಗೆ ಬಂದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ತನ್ನಲ್ಲಿರುವ ಪ್ರತಿಭೆಗೆ ತಕ್ಕ ಮಾರ್ಗವನ್ನ ಹುಡುಕುತ್ತಾ ಸಾಧನೆಯ ಹಾದಿಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಯ ಹಂತ. ತನ್ನಲ್ಲಿನ ವಿಶೇಷ ಸಾಮರ್ಥ್ಯ, ಮನೆಯ ಒಳಗನ್ನು ಹೊರಗನ್ನು ನಿಭಾಯಿಸಬಲ್ಲ ಮನೋಸ್ಥೈರ್ಯ, ಆತ್ಮವಿಶ್ವಾಸ, ದೃಢ ನಿರ್ಧಾರಗಳಿಂದಾಗಿ ಮಹಿಳೆಯು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಭಾಗವಹಿಸುತ್ತಾ ಸಾಧನೆಯ ಪಥದತ್ತ ಹೆಜ್ಜೆಯನ್ನಿಟ್ಟಳು. ಎಲ್ಲಾ ಕ್ಷೇತ್ರಗಳಲ್ಲೂ ಮುನ್ನಡೆಯುತ್ತಾ ಪುರುಷರಷ್ಟೇ ಧೀಮಂತಿಕೆಯಿಂದ ಬದುಕಲು ಸಾಧ್ಯವೆಂದು ಹಲವಾರು ರೀತಿಯ ಸಾಧನೆಗಳ ಮೂಲಕ ಮಹಿಳೆ ತೋರಿಸಿಕೊಟ್ಟಿದ್ದಾಳೆ. 14-15 ಶತಮಾನಗಳಿಂದಾಚೆಗೆ ಮಹಿಳೆ ಸಂಪೂರ್ಣವಾಗಿ ಎಲ್ಲ ರಂಗಗಳಲ್ಲೂ ಪಾಲ್ಗೊಳ್ಳುತ್ತಾ ಅನೇಕ ಐತಿಹಾಸಿಕ ಮೈಲುಗಳನ್ನು ರಚಿಸುತ್ತಾ ಮುನ್ನಡೆದಿದ್ದಾಳೆ. ಮಹಿಳೆಯರು ಇಂದು ಕಾಲಿಡದ ಕ್ಷೇತ್ರವಿಲ್ಲ. ಭೂಮಿಯಿಂದ ಬಾಹ್ಯಾಕಾಶದವರೆಗೂ ಕಾಲಿರಿಸುವ ಮೂಲಕ ಅನೇಕ ಸಾಧನೆಗಳನ್ನು ಗೈದ ಮಹಿಳೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿರುವುದು ವಿಶೇಷ. ಜಗತ್ತಿನಾದ್ಯಂತ ಉದ್ಯಮ, ಬಾಹ್ಯಾಕಾಶ, ಮಿಲಿಟರಿ, ವೈದ್ಯಕೀಯ, ರಾಜಕೀಯ, ವಿಜ್ಞಾನ, ಸಾಹಿತ್ಯ, ಹೀಗೆ 10 ಹಲವಾರು ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಒಂದು ರಾಷ್ಟ್ರದ ಪ್ರಗತಿಗೆ ಅತ್ಯುತ್ತಮ ಥರ್ಮಾಮೀಟರ್ ಎಂದರೆ ಅದು ತನ್ನ ದೇಶದ ಸ್ತ್ರೀಯರನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಎಂಬುದು. ಎಂಥ ಅದ್ಭುತ ಪರಿಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದ ಅವರು ನೀಡಿದ್ದಾರೆ. ಮಹಿಳೆಯ ಸ್ಥಿತಿ ಸುಧಾರಿಸಿದ ಹೊರತು ಪ್ರಪಂಚದ ಕಲ್ಯಾಣಕ್ಕೆ ಯಾವುದೇ ಅವಕಾಶವಿಲ್ಲ ಎಂದ ಸ್ವಾಮೀಜಿ, ಒಂದು ಹಕ್ಕಿ ಒಂದೇ ರೆಕ್ಕೆಯಿಂದ ಹಾರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮಹಿಳೆಯ ಸಾಮರ್ಥ್ಯ ಹಾಗೂ ಪರಿಶ್ರಮದ ಕುರಿತು ಶ್ಲಾಘಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯ ಸಾಧನೆಗಳು, ಸಮಾನ ಹಾಗೂ ಸಮ್ಮಾನಗಳೆರಡೂ ನಮ್ಮ ಮೌಲ್ಯಾಧಾರಿತ ಜೀವನದಿಂದ ಮನದ ಮೂಲೆಯಲ್ಲಿ ಅರಳಿ ಸುಗಂಧವನ್ನು ಬೀರುವಂಥದ್ದು. 21ನೇ ಶತಮಾನದ ಮಹಿಳೆಯರು ತಮ್ಮ ಉಪಸ್ಥಿತಿ ಹಾಗೂ ಸಹಭಾಗಿತ್ವದಿಂದ ಸಾಧನೆಯ ಶಿಖರವೇರಿ ಸಮಾಜದಲ್ಲಿ ಮಹತ್ತರ ಬದಲಾವಣೆಗೆ ಮುನ್ನುಡಿಯನ್ನ ಬರೆದರು. ಎಲ್ಲಾ ಕೌಟುಂಬಿಕ ಸಾಮಾಜಿಕ ಅಡೆತಡೆಗಳ ಮಧ್ಯೆ ತಮ್ಮ ಅತೀವ ಉತ್ಸಾಹ, ಕಾಳಜಿ, ನಿರಂತರತೆ, ಬದ್ಧತೆ, ವಿಶ್ವಾಸಗಳ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಕಾಣುತ್ತಾ ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದು ಹೆಮ್ಮೆಯ ಸಂಗತಿ. ಮಹಿಳೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸಿದ್ದಾಳೆ. ಉದಾಹರಣೆಯಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಹೇಳಬೇಕೆಂದರೆ, ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆ ದಿನದ 24 ಗಂಟೆಯ ಶ್ರಮವನ್ನು ಬಯಸುವ ವಿಜ್ಞಾನ ಕ್ಷೇತ್ರದಲ್ಲಿಯೂ ಮಹಿಳೆ ತನ್ನ ಆಸಕ್ತಿಯಿಂದ ಅದನ್ನು ಅತ್ಯಂತ ವಿಭಿನ್ನವಾಗಿ ಆಯ್ಕೆ ಮಾಡಿಕೊಂಡು ಕಾರ್ಯನಿರ್ವಹಿಸಿ ಅಮೋಘ ಸಾಧನೆಯನ್ನ ಗೈದಿದ್ದಾಳೆ. ಭಾರತದ ಕೆಲವು ಮಹಿಳಾ ವಿಜ್ಞಾನಿಗಳು ಹೀಗಿದ್ದಾರೆ. ಭಾರತೀಯ ವಿಜ್ಞಾನ ಅಕಾಡೆಮಿಯ ಸ್ಥಾಪಕ ಸದಸ್ಯರು ಹಾಗೂ ಪದ್ಮಶ್ರೀ ವಿಜೇತರಾದ ಇ.ಕೆ. ಜಾನಕಿ ಅಮ್ಮಾಳ್, ಬಿ. ವಿಜಯಲಕ್ಷ್ಮಿ, ಕಮಲಾ ಸೋಹೋನಿ, ಪ್ರಭಾ ಚಟರ್ಜಿ, ಅರುಣಾ ದತ್ತಾತ್ರೇಯನ್, ಮೈಥಿಲಿ ರಾಮಸ್ವಾಮಿ ಮುಂತಾದವರು ವಿಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಸಾಧನೆಯನ್ನ ಗೈದು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಿಳೆ ಭಾರತದ ಮೊದಲ ಮಹಿಳಾ ಡಾಕ್ಟರ್ ಎಂದೇ ಪರಿಗಣಿಸಲ್ಪಟ್ಟ ಆನಂದಿಬಾಯಿ ಜೋಶಿ ಹಾಗೂ ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನಿಂದ ಮೊದಲ ಪದವಿಯನ್ನ ಪಡೆದ ಭಾರತೀಯ ಮಹಿಳೆ ಕದಂಬಿನಿ ಗಂಗೂಲಿ ಮತ್ತು ಮುತ್ತುಲಕ್ಷ್ಮೀ ರೆಡ್ಡಿ, ಡಾಕ್ಟರ್ ಅನುಪಮಾ ನಿರಂಜನ್, ಡಾಕ್ಟರ್ ಆರತಿ ಸಂತೋಷ್, ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಡಾಕ್ಟರ್ ವಿಜಯಲಕ್ಷ್ಮಿ ಮುಂತಾದವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದು ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶದಲ್ಲಿ ಮಹಿಳೆ ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್, ಕಿರಣ್ ಮಜುಂದಾರ್ ಮತ್ತು ಕ್ಷಿಪಣಿ ಮಹಿಳೆ ಎಂದೇ ಗುರುತಿಸಲ್ಪಟ್ಟ ಟೆಸ್ಸಿ ಥಾಮಸ್ ಹಾಗೂ ಇನ್ಫೋಸಿಸ್ನ ಸಂಸ್ಥಾಪಕರಾದ ಸುಧಾಮೂರ್ತಿ ಇವರೆಲ್ಲರೂ ಕೂಡ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶದಲ್ಲಿಯೂ ಅಪಾರ ಸಾಧನೆಯನ್ನ ಮಾಡಿದ ಮಹಿಳೆಯರು. ಶಿಕ್ಷಣದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ಮಹಿಳೆ ಅಕ್ಷರ ತಾಯಿ ಹಾಗೂ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದೇ ಪರಿಗಣಿಸಲ್ಪಟ್ಟ ಸಾವಿತ್ರಿಬಾಯಿ ಪುಲೆ, ತಾರಾಬಾಯಿ ಶಿಂಧೆ, ಮದರ್ ತೆರೇಸಾ, ಪಂಡಿತ ರಮಾಬಾಯಿ, ಭಾಗೀರಥಿ ಮಾಯಿ ಮುಂತಾದ

ದವರು ಅನೇಕರು ಶಿಕ್ಷಣ ರಂಗದಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಕಿತ್ತೂರು ಚನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಝಾನ್ಸಿರಾಣಿ ಲಕ್ಷ್ಮೀಬಾಯಿ, ಇವರ ಜೊತೆಗೆ ಸರೋಜಿನಿ ನಾಯ್ಡು, ಯಶೋಧರಮ್ಮ ದಾಸಪ್ಪ, ಲಕ್ಷ್ಮೀ ಸೆಹಗಲ್ ಮೊದಲ ಐಎನ್ಎ ಮಹಿಳಾ ಕ್ಯಾಪ್ಟನ್ ಹಾಗೂ ಅರುಣಾ ಅಸಫ್ ಅಲಿ ಮುಂತಾದವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ರಾಷ್ಟೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ಜೀವವನ್ನೂ ಕಡೆಗಣಿಸಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು. ರಾಜಕೀಯದಲ್ಲಿ ಮಹಿಳೆ ಪ್ರತಿಭಾ ಪಾಟೀಲ್ ಅವರು, ನಿರ್ಮಲಾ ಸೀತಾರಾಮನ್ ಅವರು, ದ್ರೌಪದಿ ಮುರ್ಮು ಅವರು, ಸುಷ್ಮಾ ಸ್ವರಾಜ್ ಅವರು, ಇಂದಿರಾ ಗಾಂಧಿಯವರು, ಇನ್ನೂ ಮುಂತಾದ ಅನೇಕ ಮಹಿಳೆಯರು ರಾಜಕೀಯದಲ್ಲಿಯೂ ಸಹ ಸಾಧನೆಗೈದು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಇನ್ನಿತರ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಂಗೀತ ಕ್ಷೇತ್ರದಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿಯವರು, ಗಂಗೂಬಾಯಿ ಹಾನಗಲ್, ಲತಾ ಮಂಗೇಶ್ಕರ್ ಅವರು, ಕ್ರೀಡೆಯಲ್ಲಿ ಪಿಟಿ ಉಷಾ, ಸೈನಾ ನೆಹವಾಲ್, ಕರ್ಣಂ ಮಲ್ಲೇಶ್ವರಿ, ಮಿಥಾಲಿ ರಾಜ್ ಹಾಗೂ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೊದಲ ವಿಕಲಚೇತನ ಮಹಿಳೆ ಅರುಣಿಮಾ ಸಿನ್ಹಾ ಅವರು ಮತ್ತು ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶೆಯಾದ ಅನ್ನಾ ಚಾಂಡಿಯವರು, ಭಾರತೀಯ ವಾಯುಪಡೆಯ ಯುದ್ಧ ಪೈಲಟ್ ಅವರಾದ ಅವನಿ ಚತುರ್ವೇದಿಯವರು, ಇವರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಅಪಾರ ಕೊಡುಗೆಗಳನ್ನು ನೀಡಿರುವಂತಹ ಪ್ರಸಿದ್ಧ ಮಹಿಳಾ ಸಾಹಿತಿಗಳಾದ ತ್ರಿವೇಣಿ, ಎಂಕೆ ಇಂದಿರಾ, ಗೀತಾ ನಾಗಭೂಷಣ್, ಇವರ ಜೊತೆಗೆ ಸಾವಿರಾರು ಗಿಡಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆಯನ್ನು ನೀಡಿದಂತಹ ಸಾಲು ಮರದ ತಿಮ್ಮಕ್ಕ, ಅರಣ್ಯ ವಿಶ್ವಕೋಶ ಎಂದೇ ಕರೆಸಿಕೊಳ್ಳುವ ತುಳಸಿಗೌಡ, ಮೊದಲ ಐಪಿಎಸ್ ಅಧಿಕಾರಿಯಾಗಿರುವ ಕಿರಣ್ ಬೇಡಿ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಹಿತ್ಯ, ನ್ಯಾಯಾಂಗ, ಸಂಗೀತ, ಕಲೆ, ಕ್ರೀಡೆ, ವಿಜ್ಞಾನ, ಆರೋಗ್ಯ ಹಾಗೂ ದೈಹಿಕ ಸಾಧನೆಗಳಂತಹ ಅನೇಕ ರಂಗಗಳಲ್ಲಿ ಮಹಿಳೆಯರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನ ಗುರುತಿಸಿಕೊಳ್ಳುವಂತಹ ಅಪಾರ ಸಾಧನೆಯ ಮೂಲಕ ತಮ್ಮ ಅಗಾಧ ಪ್ರತಿಭೆಯಿಂದ ಇನ್ನಿತರ ಎಲ್ಲ ಮಹಿಳೆಯರಿಗೂ ಆದರ್ಶಪ್ರಾಯರಾಗಿ ನಿಂತಿದ್ದಾರೆ. ಮಹಿಳಾ ಹೋರಾಟಗಾರ್ತಿಯಾದ ಮಲಾಲಾ ಯೂಸುಫ್ ಅವರು ಹೇಳಿದ ಒಂದು ನುಡಿಯಲ್ಲಿ, ಜಗತ್ತಿನಲ್ಲಿ ಎರಡು ಶಕ್ತಿಗಳಿವೆ, ಒಂದು ಕತ್ತಿ ಮತ್ತು ಇನ್ನೊಂದು ಪೆನ್ನು. ಎರಡಕ್ಕಿಂತ ಬಲವಾದ ಮೂರನೇ ಶಕ್ತಿ ಇದೆ, ಅದು ಮಹಿಳಾ ಶಕ್ತಿ. ನಿಜಕ್ಕೂ ಇದು ಸತ್ಯವೆನ್ನುವ ಮಾತು ನಮ್ಮೆಲ್ಲ ಮಹಿಳೆಯರ ಸಾಧನೆಗಳಿಂದ ನಾವು ನೋಡಬಹುದಾಗಿದೆ. ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ, ಎಲ್ಲವೂ ನಮ್ಮಿಂದ ಸಾಧ್ಯ ಎಂಬ ನುಡಿಯಂತೆ ಮಹಿಳೆಯು ತನ್ನ ಮಿತಿಗಳನ್ನು, ಕೌಟುಂಬಿಕ ಜವಾಬ್ದಾರಿಗಳನ್ನು ಹಾಗೂ ಸಾಮಾಜಿಕ ಕಟ್ಟುಪಾಡುಗಳನ್ನು ಅರಿತುಕೊಂಡು ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಲೇ, ತನ್ನ ಕರ್ತವ್ಯ ನಿರ್ವಹಣೆಯನ್ನ ಮಾಡುತ್ತಲೇ, ತನ್ನಲ್ಲಿನ ಕನಸುಗಳಿಗೆ ರೆಕ್ಕೆಗಳನ್ನು ಕೊಡುತ್ತಾ ಅಗಾಧ ಸಾಧನೆಯನ್ನು ಪ್ರತಿ ಕ್ಷೇತ್ರದಲ್ಲಿ ಮಾಡುತ್ತಾ ಬಂದಿರುವುದು ಸ್ತ್ರೀ ಶಕ್ತಿಗೊಂದು ನಿದರ್ಶನವಾಗಿದೆ. ಜೀವನವು ನಮ್ಮಲ್ಲಿ ಯಾರಿಗೂ ಸುಲಭವಲ್ಲ, ಆದರೆ ಅದನ್ನೇ ನಕಾರಾತ್ಮಕವಾಗಿ ಚಿಂತಿಸುತ್ತಾ ಕೂರುವ ಬದಲು ಪರಿಶ್ರಮ ಹಾಗೂ ಆತ್ಮವಿಶ್ವಾಸ ಹೊಂದಿ ಕಾರ್ಯನಿರತರಾಗಬೇಕು ಎಂದು ಪ್ರಸಿದ್ಧ ವಿಜ್ಞಾನಿ, ಎರಡು ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಮೇರಿ ಕ್ಯೂರಿಯವರು ಮಹಿಳೆಯ ಅಂತರ್ಗತ ಶಕ್ತಿಯ ಕುರಿತು ಹೇಳುತ್ತಾ, ನಾವು ಏನನ್ನಾದರೂ ಸಾಧಿಸುತ್ತೇವೆ ಎಂದು ಮೊದಲು ನಮ್ಮಲ್ಲಿ ನಂಬಿಕೆ ಇಡಬೇಕು ಎಂದಿರುವುದು ನಿಜವಾಗಿಯೂ ಎಷ್ಟು ಸತ್ಯ. ಆದಿಕಾಲದಿಂದಲೂ ಶೋಷಣೆಗೆ ಒಳಗಾಗುತ್ತಾ ಬಂದು ಹತ್ತು ಹಲವಾರು ಕೀಳರಿಮೆಗಳಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ನಲುಗಿ ಹೋಗಿದ್ದ ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಡಲು, ಅವುಗಳಿಗೊಂದು ವೇದಿಕೆಯನ್ನು ಕಲ್ಪಿಸಲು ಮಹಿಳಾ ಸಬಲೀಕರಣ ಎಂಬ ಪರಿಕಲ್ಪನೆಯಲ್ಲಿ ಅನೇಕ ಮಹಿಳಾಪರ ಚಿಂತನೆಗಳು ದಿನನಿತ್ಯವೂ ನಡೆಯುತ್ತಾ ಬಂದಿವೆ. ಮಹಿಳೆಯರಿಗೆ ಪ್ರೋತ್ಸಾಹವನ್ನು ನೀಡಲು ಪುರುಷರಾದಿಯಾಗಿ ಎಲ್ಲರೂ ಮಹಿಳೆಯರಿಗೆ ಬೆಂಬಲವಾಗಿ ನಿಂತರೂ ಕೂಡ ಇವತ್ತಿಗೂ ಮಹಿಳೆ ನೂರಕ್ಕೆ ನೂರರಷ್ಟು ಸಮಾನತೆಯನ್ನು ಪಡೆಯಲು ಸಾಧ್ಯವಾಗಿಲ್ಲ ಎಂಬುದು ಅಷ್ಟೇ ಖೇದನೀಯ ಸಂಗತಿ. ಮಹಿಳೆಯರ ಸಮಾನತೆಯ ಜೊತೆಗೆ ಆತ್ಮಸಮ್ಮಾನವನ್ನು ದೊರಕಿಸಿಕೊಡಲು, ಅವಳ ಸಾಧನೆಯ ಕುರಿತು ಚಿಂತನವನ್ನ ನಡೆಸಲು ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನ ಆಚರಿಸುವ ಮೂಲಕ ಮಹಿಳೆಯರ ಸಾಧನೆಗಳಿಗೆ, ಅವಳ ವ್ಯಕ್ತಿತ್ವಕ್ಕೆ ಅರ್ಥಪೂರ್ಣವಾಗಿ ಮನಪೂರ್ವಕ ಗೌರವವನ್ನ ನೀಡಲಾಗುತ್ತದೆ. ತಾಯಿಯಾಗಿ, ಸೋದರಿಯಾಗಿ,
ಪತ್ನಿಯಾಗಿ ಮನೆಯ ಎಲ್ಲ ಆಗು

0: ಕೂಗುಗಳನ್ನು ಸಂಪೂರ್ಣವಾಗಿ ನಿಭಾಯಿಸುವುದರ ಜೊತೆಗೆ ಇಂದು ಮಹಿಳೆ ಜಗತ್ತಿನ ಎಲ್ಲ ರಂಗಗಳಲ್ಲೂ ಸಾಧನೆಯ ಶಿಖರವನ್ನು ಮುಟ್ಟುತ್ತಿದ್ದಾಳೆ. ತನ್ನದೇ ಆದ ವಿಶಿಷ್ಟ ಕೊಡುಗೆಗಳಿಂದ, ತನ್ನದೇ ಆದ ಹೋರಾಟಗಳಿಂದ ಇಂದು ಆಧುನಿಕ ಯುಗದಲ್ಲಿ ಮಹಿಳೆಯು ತನ್ನ ದೃಢ ನಿಶ್ಚಯ, ಆತ್ಮಬಲ ಹಾಗೂ ಸಂಕಲ್ಪಗಳ ಮೂಲಕ ತನ್ನ ಸ್ಪಷ್ಟ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಬಹು ಜವಾಬ್ದಾರಿಗಳ ನಿರ್ವಹಣೆಯ ಜೊತೆಗೆ ಬದಲಾವಣೆಯ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದು ನಮ್ಮ ಇಡೀ ಮಹಿಳಾ ಕುಲಕ್ಕೆ ಒಂದು ದೊಡ್ಡ ಗೌರವ. ನಮ್ಮ ಇಡೀ ಸ್ತ್ರೀ ಸಂಕುಲಕ್ಕೆ ಹೆಮ್ಮೆ ಪಟ್ಟುಕೊಳ್ಳುವಂತಹ ಅನೇಕ ಮಹಿಳಾ ಸಾಧಕಿಯರು ಇವತ್ತು ಸಾಧನೆಗೈದಿದ್ದು ನಮ್ಮ ಮಹಿಳೆಯರಿಗೊಂದು ದೊಡ್ಡ ಮಾದರಿಯಾಗಿ ನಿಂತಿದೆ. ಅದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಗೌರವದ ಸಂಗತಿ.
1: ಮಹಿಳೆ ಮತ್ತು ಸಾಧನೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ವೀಣಾ ಬಿರಾದಾರ್. ನೆರವು ಶೈಲಜಾ ರಾಜ್ಕುಮಾರ್.

0: ಆಕಾಶವಾಣಿ ಧಾರವಾಡ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.

0: യുവവാണി യുവ സ്നേഹിതരെ നമസ്കാര. യുവ കവയിത്രി പൂനം ധാർവാഡ്കർ ഇവരൊന്നിഗെ സന്ദർശന. സന്ദർശിച്ചവരു മായാ രാമൻ. ಮಿತ್ರರೆ ನಮಸ್ಕಾರ. ಪ್ರತಿಭಾವಂತ ಲೇಖಕಿ ಕವಯತ್ರಿ ಪೂನಂ ಧಾರವಾಡ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪೂನಂ.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಧನ್ಯವಾದಗಳು
0: ಪೂನಂ. ನಾನು ನೋಡಿದ ಪ್ರಕಾರ ನೀವು ಬರವಣಿಗೆಯ ಬಗ್ಗೆ ಬಹಳಷ್ಟು ಆಸಕ್ತಿ ವಹಿಸಿದವರು. ಸಾಕಷ್ಟು ಲೇಖನಗಳನ್ನ ಬರ್ದಿರಿ, ಕವನ ಸಂಕಲನವನ್ನ ಪ್ರಕಟ ಮಾಡಿರಿ, ಅನೇಕ ಕಡೆ ಕವಿತೆಗಳನ್ನ ಬರೆದುಕೊಟ್ಟು ಬಹುಮಾನಗಳನ್ನು ಕೂಡ ತಗೊಂಡಿರಿ ಅಂತ ಕೇಳಿದೆ. ಈ ಬರವಣಿಗೆಯ ಆಸಕ್ತಿ ಆರಂಭ ಆಗಿದ್ದು ಯಾವಾಗ ಪೂನಂ?
1: ಮೇಡಮ್, ಇದು ನನಗೆ 2009 ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ಆಗ ನನಗೊಬ್ರು ಶಿಕ್ಷಕರಿದ್ರು, ಅವ್ರ ಹೆಸರು ರಂಗನಾಥ್ ವಾಲ್ಮೀಕಿ ಸರ್ ಅಂತ. ಅವರು ಅವಾಗೆಲ್ಲ ಲೇಖನಗಳನ್ನು ಬರಿತಾ ಇದ್ರು. ಹೀಗಾಗಿ ಅವರ ಒಂದು ಸ್ಫೂರ್ತಿಯಿಂದ ನಾನು ವ್ಯಕ್ತಿತ್ವ ವಿಕಸನದಲ್ಲಿ 2009 ಮತ್ತೆ 11 ಅಲ್ಲಿ ಲೇಖನಗಳನ್ನ ನಾನು ಕಳಿಸ್ತಾ ಇದ್ದೆ. ಅವೆಲ್ಲ ಪಬ್ಲಿಷ್ ಸಹ ಆದವು. ನಂತರ ನನಗೆ 2011 ಅಂದ್ರೆ ನನಗೆ ಮದ್ವೆ ಆಯ್ತು. ಆದ್ರೆ ಓದೋ ಒಂದು ಹಂಬಲ ಇತ್ತು. ಆದ್ರೆ ಪಾಪ ನಮ್ಮ ಮನೆಯವರು ನನಗೆ ಮತ್ತೆ ಡಿಗ್ರಿ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಕೊಟ್ರು ಅವರು. ಅಲ್ಲಿವರೆಗೆ ಮಾಡ್ಕೊಂಡೆ. ಆದ್ರೆ ಸಾಹಿತ್ಯ ಅನ್ನೋದು 2011 ಮಾತ್ರ, ಅದು ನಂತರ ನಿಂತೇ ಹೋಗ್ಬಿಡ್ತದು. ನಂತರ ಅಲ್ಲಿಂದ ಆಯ್ತು, ಓದು ಒಂದು ಆಸಕ್ತಿ ಬಹಳ ಇತ್ತಲ್ವಾ. ನಂತರ ನನಗೆ ಓದ್ತಾ ಇದ್ದೆ ಆದ್ರೆ ಪುಸ್ತಕಗಳನ್ನ ಓದ್ತಾ ಇಲ್ಲ ಆಗಿದ್ದೆ. ಡಿಗ್ರಿ ಪಿ ಯು ಸಿ ಅವನ್ನೆಲ್ಲ ಓದಿದ್ದೆ ನಾನು. ನಂತರ ನನಗೆ ಒಬ್ರು ಪ್ರತಿಭಾವಂತ ಮಾರ್ಗದರ್ಶಕರ ಒಂದು ಪರಿಚಯವಾಯ್ತು. ಅವ್ರ ಹೆಸರು ಪಕ್ಕೀರಪ್ಪ ಕಮದೊಡ್ ಸರ್ ಅಂತ ಹೇಳಿ. ಅವರು ಮನೆಯಲ್ಲಿ ಹೇಗಿದೆ ಅಂತಂದ್ರೆ ಒಂದು ಮಿನಿ ಗ್ರಂಥಾಲಯನೇ ಇದೆ. ಅವರು ನನ್ನ ಒಂದು ಓದಿನ ಆಸಕ್ತಿಯನ್ನು ನೋಡ್ಕೊಂಡು ಅವರು ಸುಮಾರು ಬುಕ್ಗಳನ್ನ ಕೊಟ್ರು ಅವ್ರು ಓದ್ಲಿಕ್ಕೆ. ಪುಸ್ತಕಗಳನ್ನು ಕೊಟ್ರು. ನಂತರ ನಾನು ಹೇಳಿದೆ, ಇಲ್ಲ ಸರ್ ನಾನು ಅವಾಗೆಲ್ಲ ಬರಿತಾ ಇದ್ದೆ, ನಂತರ ನಾನು ಮುಂದೆ ನಿಲ್ಲಿಸ್ಬಿಟ್ಟೆ ಅದನ್ನ ಅಂತೇಳಿ. ಹೀಗಾಗಿ ಅವರು ಕೊಟ್ಟಿದಂತಹ ಕೆಲವೊಂದು ಪುಸ್ತಕಗಳು ನನಗೆ ವಿದ್ಯಾದಾನವನ್ನು ಮಾಡಿದ್ವು ಅಂತಾನೆ ಹೇಳಬಲ್ಲೆ. ನಂತರ

0: 2019 ಅದು ಕೊರೋನಾ ಟೈಮ್ ಅಲ್ವಾ, ಆ ಸಮಯದಲ್ಲಿ ಎಲ್ಲಾ ಕಡೆ ಸಹ ಲಾಕ್ ಆಗ್ಬಿಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ಆನ್ಲೈನ್ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ನಮ್ಮ ಹಳಿಯಾಳ್ ತಾಲೂಕಿನಿಂದ ಒಂದು ಕಾರ್ಯಕ್ರಮ ಅಂದ್ರೆ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಅವರು. ಪ್ರಪ್ರಥಮ ಬಾರಿಗೆ ನಾನು ರಚನೆ ಮಾಡಿದ್ದ ಕವಿತೆ ಅಂದ್ರೆ ಒಂದು ತಂದೆ ಬಗ್ಗೆ. ಹಾ, ಅದರಲ್ಲಿ ನನಗೆ ಮೆಚ್ಚುಗೆ ಸ್ಥಾನ ಸಿಕ್ತು ಆ ಟೈಮಲ್ಲಿ. ಅದೇ ನನ್ನ ಫಸ್ಟ್ ಕವಿತೆ ಅಂದ್ರೆ, ನಾನು ಮೊದಲಿಗೆ ಬರೆದಿದ್ದ ಲೇಖನಗಳನ್ನ ಮಾತ್ರ, ಆದ್ರೆ ನಂತರ ಅದು ಫಸ್ಟ್ ನನ್ನ ಕವಿತೆ ಬರೆದಿದ್ದೆ ನಾನು ನಮ್ಮ ತಂದೆ ಬಗ್ಗೆ. ಅದಕ್ಕೆ ನನಗೆ ಮೆಚ್ಚುಗೆ ಸಿಕ್ತು. ಅವತ್ತು ನಂಗೆ ತುಂಬಾ ಖುಷಿ ಆಯ್ತು.
1: ಅವಾಗ ಜನರೆಲ್ಲ ಅದನ್ನ ಇಷ್ಟಪಟ್ಟಾಗ ಕವಿತೆಗಳ ಬಗ್ಗೆನೂ ಪ್ರೀತಿ ಬೆಳೆಸ್ಕೋಬೇಕು ಅನ್ನೋದು ಶುರು ಆಯ್ತು ಪೂನಮ್ ಅವರು. ಈಗ ಮೊದಲಿಗೆ ನಿಮ್ಮ ಕುಟುಂಬದವರ ಬಗ್ಗೆ, ನಿಮ್ಮ ಶಿಕ್ಷಣದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಒಂದಿಷ್ಟು ತಿಳಿಸ್ಕೊಡ್ರಿ.
0: ನಾನು ಮೊದಲು ಪೂನಮ್ ಪಾಟೀಲ್. ನಮ್ಮ ಅಪ್ಪ ಅಮ್ಮ ಹೆಸರು ದೇವೇಂದ್ರ ಪಾಟೀಲ್ ಮತ್ತೆ ಶಕುಂತಲಾ ಪಾಟೀಲ್. ನಾನೊಂದು ನಿಲ್ವಾನಿ ಅಂತ ಪುಟ್ಟ ಹಳ್ಳಿ ಇದೆ.
1: ಎಲ್ಲಿ ಬರ್ತದ ಅದು?
0: ಅದು ಹಳಿಯಾಳ ತಾಲೂಕಿನಲ್ಲಿ, ಅದು ಹಳಿಯಾಳ ತಾಲೂಕಿನ ಒಂದು ಸಣ್ಣ ಗ್ರಾಮ ನಿಲ್ವಾನಿ ಅಂತ ಹೇಳಿ. ಆ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿದವಳು. ಅಲ್ಲಿಂದ ನಾನು ಸಾಮ್ರಾಣಿ ಅಂತ ಹೇಳಿದೆ. ಅಲ್ಲಿ ನಂದು 5ನೇತಿ, 6ನೇತಿ, 7ನೇತಿ ಅಲ್ಲಿವರೆಗಾಯ್ತು. ನಂತರ ಮುಂದೆ ಮತ್ತೇನೆ ಅಲ್ಲಿ ಗುಂಡೋಳಿ ಅಂತ ಗ್ರಾಮ ಇದೆ. ಆ ಗುಂಡೋಳಿಯಲ್ಲಿ ನಾನು 8ನೇತಿ, 9ನೇತಿ ಮತ್ತೆ 10ನೇತಿಯನ್ನ ಮುಗಿಸಿದೆ. ನಾನು ಅಲ್ಲಿ ಮುಗಿಸಿದೆ. ನೆಕ್ಸ್ಟ್ ಓದೋ ಒಂದು ಆಸೆ ಬಹಳನೇ ಇತ್ತು. ಆದ್ರೆ ಮನೆಯಲ್ಲಿ ಏನ್ ಮಾಡಿದ್ರು, ಆ ಮದ್ವೆ ಮಾಡ್ಕೊಳ್ಳಿ ಅಂತೇಳಿ ಒತ್ತಾಯ ಮಾಡಿದ್ದಕ್ಕೆ, ಆದ್ರೆ ನಾನು ಪ್ರಥಮ PUC ಹೋದೆ. ಹೋದ ನಂತರ ಅದು ಅರ್ಧಾನೇ ಆಯ್ತು. ನಂತರ ಪ್ರಪೋಸರ್ ಬಂತು, ಅದು ಒಪ್ಪಿಗೆನೂ ಆಯ್ತು, ಮದ್ವೆನೂ ಆಯ್ತು. ನೆಕ್ಸ್ಟ್ ಒಂದ್ ವರ್ಷ ಗ್ಯಾಪ್ ಆಯ್ತು. ಅದು ಓದೋ ಒಂದು ಆಸೆ ಇತ್ತಲ್ವಾ, ಮತ್ತೆ ಮನೆಯವರಿಗೆಲ್ಲ ಕೇಳ್ಕೊಂಡೆ, ಅತ್ತೆ ಮಾವನವರಿಗೆಲ್ಲ ಕೇಳ್ಕೊಂಡೆ
1: ಓದ್ತೀನಿ ಓದ್ತೀನಿ ನಾನು
0: ಅಂತೇಳಿ ಆಯ್ತು. ಅವರು ಆಮೇಲೆ ಎಕ್ಸ್ಟರ್ನಲ್ ಮಾಡ್ ನೀನು ಅಂತಂದ್ರು. PUC ಕಡ್ದೆ, ಅದನ್ನು ಪಾಸ್ ಆದೆ. ನಂತರ ಮಕ್ಕಳಾಯ್ತು, ಒಂದು ಹೆಣ್ಮಗು ಆಯ್ತು. ಮತ್ತೆ ಡಿಗ್ರಿಗ್ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಅಪ್ಲಿಕೇಶನ್ ತಗೊಂಡೆ. 2 ವರ್ಷ ಏನೋ ಮಾಡಿದೆ. ನಂತರ ಮತ್ತೆ ಏನಾಯ್ತು, ಇನ್ನೊಂದ್ ಪಾಪ ಆಯ್ತು. ಸುಮಾರು ವರ್ಷ ಗ್ಯಾಪ್ ಆಗ್ಬಿಡ್ತಲ್ಲಿ. ನಂತರ ನಾನು ಇತ್ತೀಚೆಗೆ ನಾನು ಮತ್ತೆ ನನ್ನ ಡಿಗ್ರಿನ ಮತ್ತೆ ಕಂಪ್ಲೀಟ್ ಮಾಡ್ಕೊಂಡೆ. ಅದರ ಜೊತೆ ಜೊತೆಗೆ ಇದೆ ಕೊರೋನಾ ಸಮಯದಲ್ಲಿ ಈ ಕವಿತೆ ಮತ್ತೆ ನನ್ನ ಕೈ ಹಿಡಿತು.
1: ಮತ್ತೆ ಅಕ್ಕ ತಂಗಿಯರು,
0: ಅಕ್ಕ ತಂಗಿಯರು ಅಕ್ಕ ಒಬ್ಳಿದಾಳೆ ಕೋಮಲ್ ಅಂತೇಳಿ, ಮತ್ತೆ ತಮ್ಮ ಒಬ್ಬ ವಿಶ್ವನಾಥ, ಮತ್ತೆ ನಮ್ಮ ಮನೆಯವರ ಹೆಸರು ರಾಮರಾಯ್ ಧಾರವಾಡ್ಕರ್, ನನ್ನ ಮಕ್ಕಳ ಹೆಸರು ತನ್ವಿ ಮತ್ತೆ ತರುಣ್.
1: ಇದೆಲ್ಲ ನಿಮ್ಮ ಕುಟುಂಬ. ನೀವು ಸಾಲಿ ಕಲಿಬೇಕಾದಾಗ ನಿಮ್ಮ ಶಿಕ್ಷಣ ಹೆಂಗಿತ್ತು? ಅಂದ್ರ ಬಹಳ ಆಸಕ್ತಿಯಿಂದ ಓದ್ತಾ ಇದ್ರಿ, ಆಮೇಲೆ ಸಾಲಿ ಒಳಗ ನಿಮ್ಗೆ ಹೆಂಗ ಅನಿಸ್ತಿತ್ತು?
0: ತುಂಬಾ ಚೆನ್ನಾಗಿ ಓದ್ತಿದ್ದೆ. ಯಾವ ಒಂದು ಪ್ರಶ್ನೆ ಕೇಳಿದ್ರು, ಅದು ಜನರಲ್ ನಾಲೆಜ್ ಆಯ್ತು ಅಥವಾ ಬುಕ್ ಒಳಗಿಂದ ಆಯ್ತು, ಎಲ್ಲಿಂದ ಏನ್ ಕೇಳಿದ್ರು ಸಹ ಪಟ ಪುಟ ಪುಟನೆ ಉತ್ತರಗಳನ್ನ ಹೇಳ್ತಿದ್ದೆ. ಹೀಗಾಗಿ ಎಲ್ಲಾ ಒಂದು ಶಿಕ್ಷಕರ ಒಂದು ಅಚ್ಚುಮೆಚ್ಚಿನ ನಾನು ವಿದ್ಯಾರ್ಥಿಯಾಗಿದ್ದೆ.
1: ಸಾಲಿ ಕಲಿಬೇಕಾದ್ರೆ ಬಹಳ ಖುಷಿಯಿಂದ ಕಲ್ತಿರಿ. ಆದ್ರ ನಂತರ ಏನ್ ಮದ್ವೆ ಆದ್ಮೇಲೆ ನಿಮ್ಮ ಶಿಕ್ಷಣ ಮುಂದುವರಿಸಿದ್ರಲ್ಲ, ಈ ಹಂತದೊಳಗ ನಿಮ್ಮ ಪತಿ ಹಾಗೂ ನಿಮ್ಮ ಪತಿಯ ಕುಟುಂಬದವರು ನಿಮಗೆ ಬಹಳಷ್ಟು ಸಹಕಾರ ಕೊಟ್ರು, ಆ ಬಗ್ಗೆ ಒಂದಿಷ್ಟು ಹೇಳ್ರಿ.
0: 2011 ಮದ್ವೆ ಆಯ್ತು. ತುಂಬಾ ಕೇಳ್ಕೊಂಡೆ ನಾನು ಓದ್ಬೇಕು ಅಂತ ಹೇಳಿ. ಅತ್ತೆ ಆಯ್ತು, ಮಾವ ಆಯ್ತು, ಎಲ್ರು ಸರಿ ಆಯ್ತು, ಓದೋ ಆಸೆ ಇದೆ ಎಲ್ಲ ಓದಿಸ್ಬಿಡು ಅಂತೇಳಿ ಅಂದ್ರು. ನಮ್ಮ ಅತ್ತೆಯವರು ಮನೆಯವರು ಆಯ್ತಾಯ್ತು, ಓದಿಸಿದ್ರು.
1: ಜೀವನದೊಳಗ ಒಂದು ಪದವಿಯನ್ನ ಪೂರ್ಣ ಮಾಡುವಂತ ಒಂದು ಅವಕಾಶ ಸಿಕ್ತಲ್ಲ, ನಿಜಕ್ಕೂ ಬಹಳ ಶ್ಲಾಘನೀಯ ಇದು. ಯಾಕಂತಂದ್ರ ನಾನು ಓದ್ಬೇಕು ಅನ್ನೋ ಹಂಬಲ ಇದ್ದಾಗ ಅದನ್ನ ಪೂರ್ತಿ ಮಾಡ್ಲಿಲ್ಲ ಅಂದ್ರೆ ಜೀವನದ ಕೊನೆಯವರೆಗೂ ಉಳಿದ್ಕೊಂಡ್ ಬಿಡ್ತದ. ಆ ಒಂದು ಸಹಕಾರ ಕೊಟ್ಟಾರ ನಿಮ್ಮ ಪತಿ ಮನೆಯೊಳಗ, ಹಿಂಗಾಗಿ ನೀವು ಮಾಡ್ಲಿಕ್ಕೆ ಆಯ್ತು ಅದನ್ನ. ಆಮೇಲೆ ಕೊರೋನಾ ಸಂದರ್ಭದೊಳಗ ಒಂದಿಷ್ಟು ಸ್ಪರ್ಧೆಗಳು ನಡೆದ್ವು, ಅಲ್ಲಿ ನಾನು ಕೊಟ್ಟಿದ್ದೆ ಅಂತ ಹೇಳಿದ್ರಿ. ಮತ್ತೆ ಯಾವ್ಯಾವ ಸ್ಪರ್ಧೆಯೊಳಗ ಭಾಗವಹಿಸಿದ್ರಿ?
0: ಅದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಅಲ್ಲಿ ನಡೀತದೆ. ಅಲ್ಲಿ ತುಂಬಾ ಜನ ಭಾಗವಹಿಸ್ತಾ ಇದ್ರೆ, 360, 450 ಹೀಗೆ ಅಂತ ಒಂದು ಸ್ಪರ್ಧೆಗಳಲ್ಲೂ ಸಹ ನನಗೆ ಅತ್ಯುತ್ತಮ ಬಹುಮಾನಗಳು ಬಂದಿದ್ದಾವೆ. ಮುಂದೆ ಸಾಹಿತ್ಯಿಕವಾದಂತಹ ಅನೇಕ ಬಳಗಗಳು ಪರಿಚಯವಾದವು. ಆ ಬಳಗಗಳಲ್ಲಿ ನಾನು ಎಲ್ಲಾ ತರಹದ ಅಂದ್ರೆ ಛಂದಸ್ಸಿನ ಷಟ್ಬದಿಗಳು ಆಯ್ತು, ವಂಶಗನ ಆಯ್ತು, ಬಟ್ ಎಲ್ಲಾ ತರಹನು ಸಹ ನಾನು ಕಲಿತಾ ಕಲಿತಾ ಕಲಿತಾ ನನ್ನ ಒಂದು ಬರವಣಿಗೆಯನ್ನ ಸ್ವಲ್ಪ ಗಟ್ಟಿಗೊಳಿಸಿಕೊಂಡೆ,
1: ಬರವಣಿಗೆಯ ಪರಿಧಿಯನ್ನ ವಿಸ್ತರಿಸಿಕೊಂಡೆ. ಪರಿಚಯ ಆದಾಗ ಅವ್ರ ಜೊತೆ ಸಾಹಿತ್ಯಕ ಮಾತುಗಳನ್ನ ಆಡ್ತಾ ಸಾಹಿತ್ಯಕ ವಲಯದೊಳಗಿದ್ದಾಗ ನಿಮ್ಮ ಬೌದ್ಧಿಕ ಮಟ್ಟ ಆಗ್ಲಿ ಅಥವಾ ನಿಮ್ಮ ತಿಳುವಳಿಕೆ ಆಗ್ಲಿ ಇನ್ನು ಜಾಸ್ತಿ ಹಾಗೆ
0: ಆಗ್ತದೆ. ಅತಿ ಹೆಚ್ಚಾಗಿ ನನಗೆ ಒಂದು ಆ ಸಮಯದಲ್ಲಿ ಒಬ್ರು ಮಾರ್ಗದರ್ಶಕರು ದಾರಿ ತೋರಿದ್ರು. ಅಲ್ಲಿ ಹೈಸ್ಕೂಲ್ ಇದ್ದಾಗ ರಂಗನಾಥ್ ವಾಲ್ಮೀಕಿ ಸರ್, ನಂತರ ಇಲ್ಲಿ ನಾನು ಎಲ್ಲವನ್ನು ನಿಲ್ಲಿಸಿದ ನಂತರ ಪಕ್ಕಿರಪ್ಪ ಕಮ್ಮದೋಡ್ ಸರ್ ಬಂದ್ರು. ನಂತರ ಅವ್ರದಾದ್ಮೇಲೆ ಈ ಒಂದು ಕೊರೋನಾ ಸಮಯದಲ್ಲಿ ಬಂದಾದ ನಂತರ ಅನೇಕ ಬಳಗಗಳು ಪರಿಚಯವಾದ್ವಲ್ಲ, ಅವಾಗ ಶಿವಮೊಗ್ಗದಲ್ಲಿ ಒಬ್ರು ಮೇಡಮ್ ಇದ್ದಾರೆ ಸಾಗರದಲ್ಲಿ, ಸುಲೋಚನಾ ಅಂತೇಳಿ, ಅವರು ನನಗೆ ಬಹಳವಾಗಿ ನಮಗೆ ತುಂಬಾನೇ ಸಹಾಯ ಮಾಡಿದ್ರು.

0: ಕೊಟ್ರು,
1: ಪ್ರೋತ್ಸಾಹ ಕೊಟ್ರು. ಕೆಲವೊಂದು ಕಡೆ ನನ್ನ ಕವಿತೆಗನ್ನೆಲ್ಲ ತೀಡ್ತಿದ್ರು, ಅಮ್ಮ ಹೀಗ್ ಮಾಡ್ಬೇಕು ನೀನು, ಈ ತರ ಬರೀಬೇಕು ನೀನು. ನಂತರ ಹೀಗೆ ಇನ್ನೊಂದು ಬಳಗದಲ್ಲಿ ಅಮೆರಿಕದಲ್ಲಿ ಡಾಕ್ಟರ್ ಏಕೇಶ್ವರ ಸರ್ ಅಂತಿದ್ದಾರೆ, ಅವರು ಸಹ ಪರಿಚಯ ಆದ್ರು. ಹೀಗಾಗಿ ಅವರೆಲ್ಲರ ಒಂದು ನೆರವಿನಿಂದ ನಾನು ಅನೇಕ ಕವಿತೆಗಳನ್ನ ಸಹ ಬರದೆ, ನಾನು ಈ ಛಂದಸ್ಸಿನಲ್ಲಿ ಬರೆಯೋದು ಸ್ವಲ್ಪ ಕಠಿಣ ಅನ್ಸತ್ತೆ, ಆದ್ರೆ ಅವುಗಳನ್ನ ಸುಲಭವಾಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ಸಹ ಅವರೆಲ್ಲರನ್ನ ಕಲಿಸ್ಕೊಟ್ರು ಅವರು.
2: ಈಗ ಪುನಃ ಏನಾಗ್ತದ, ಹೆಣ್ಣು ಮಕ್ಕಳು ಎಲ್ಲರೂ ಬಹಳಷ್ಟು ಪ್ರತಿಭಾವಂತರೇ ಇರ್ತಾರ, ಆದ್ರ ಅದಕ್ಕೊಂದು ದಾರಿ ಬೇಕಾಗ್ತದ, ನಿಮ್ಮ ಒಳಗಿರುವಂತಹ ಪ್ರತಿಭೆಯನ್ನ ತೋರಿಸ್ಕೊಳ್ಳಿಕ್ಕೆ ಕೂಡ. ಹಿಂಗಾಗಿ ನಿಮ್ಗೆ ಸಾಕಷ್ಟು ಜನರ ಪ್ರಭಾವದ ಸಹಕಾರ ಆದ, ಪ್ರೋತ್ಸಾಹ ಆದ ನಿಮ್ ಜೊತೆಗೆ. ಹಿಂಗಾಗಿ ಸಾಕಷ್ಟು ಕವಿತೆಗಳನ್ನ ಬರೆದ್ರಿ, ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಿಗೆ ನೀವು ಲೇಖನಗಳನ್ನ ಬರೆದ್ರಿ ಅಂತ ಹೇಳಿದ್ರಿ, ಯಾವ್ಯಾವ ವಿಷಯದ ಬಗ್ಗೆ ಬರೆದ್ರಿ ನೀವು?
1: ನನಗೆ ಮೇಡಮ್ ಸೃಷ್ಟಿಯಲ್ಲಿ ಸಿಕ್ಕಂತಹ ಸಕಲವು ಸಹ ನನ್ನ ಕವಿತೆಗಳಿಗೆ ಪ್ರೇರಣೆ ಆಯ್ತು. ಇವಾಗ ಆ ಕವಿತೆಗಳಿಗೆ ಇಂಥದ್ದೇ ಉದ್ದೇಶಗಳಂತೇನಿರೋದಿಲ್ಲ, ಆದ್ರೆ ನನಗೆ ನಾನು ಬರೆಯುವಂತ ಕವಿತೆಗಳು ನನಗೆ ನೀಡಿದ್ದು ಒಂದು ಸಾಂತ್ವನ ಮತ್ತೆ ಭರವಸೆ. ಯಾಕಂದ್ರೆ ಜೀವನದಲ್ಲಿ ಸಾಕಷ್ಟು ಜನರು ತನ್ನ ಬದುಕಿನಲ್ಲಿ ಅನೇಕ ಜಂಜಾಟಗಳಿಂದ ಜರ್ಜರ್ತರಾಗ್ತಾರೆ, ಅವರಿಗೆ ಒಂದು ಸಾಂತ್ವನೆ ನೀಡಬೇಕು, ಅವರ ಒಂದು ಕರಕಲಾದ ಒಂದು ಮನಸ್ಸುಗಳಲ್ಲಿ ನಾನು ಉತ್ಸಾಹ ತುಂಬಬೇಕು, ಅವರ ಒಂದು ಮನಸ್ಸು ಅರಳುವಂತೆ ಮಾಡಬೇಕು.
2: ಬಹಳ ಒಳ್ಳೆಯ ಆಶಯ ಇದು, ನಿಮ್ಮ ಕವಿತೆಗಳ ಮೂಲಕ ಅವರಿಗೆ ಒಂದು ಉತ್ಸಾಹ ತುಂಬುವಂತಹ ಕಾರ್ಯ.
1: ಯಾಕಂದ್ರೆ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವನ್ನು ಸಹಜವಾಗಿ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಹೀಗಾಗಿ ಒಂದು ಗೃಹಿಣಿಯಾಗಿ ಅಥವಾ ಶಿಕ್ಷಕಿಯಾಗಿ ಎಲ್ಲ ವಿಧದಲ್ಲಿಯೂ ಸಹ ನನಗೆ ಒಂದು ಅನುಭವಗಳ ಒಂದು ಮೂಸೆಯಲ್ಲಿ ಆ ಕವಿತೆಗಳ ಒಂದು ಮಾಲೆಯನ್ನು ಕಟ್ಟದೆ ಅಂತ ನಾನು
2: ಹೇಳಿದ್ದೆ. ಈಗ ನೀವು ಶಿಕ್ಷಕಿಯಾಗಿ ಕಾರ್ಯ ಮಾಡ್ತಾ ಇದ್ದೀರಿ,
1: ಅಲ್ಲೇ ಒಂದು ಸ್ಕೂಲ್ ಅಲ್ಲಿ ಹಳೆಯಾಳದಲ್ಲಿ ನಮರನ್ ಸ್ಕೂಲ್ ಇದೆ, ಆ ಸ್ಕೂಲ್ ನಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ.
2: ಆ ಅನುಭವ ಹೆಂಗದ ಪೂನಂ?
1: ಚೆನ್ನಾಗಿದೆ ಮೇಡಮ್, ಅದು ತುಂಬಾ ಇಷ್ಟದ ಕೆಲಸ. ಅದು
2: ಮಕ್ಕಳೊಂದಿಗೆ ಬೆರೆತು ನಾವು ಜೀವನ ನಡೆಸೋದು, ಈ ಪಾಠ ಮಾಡೋದಲ್ಲ, ಬಹಳ ಸಂತೋಷ ಕೊಡುವಂತ,
1: ತುಂಬಾನೇ ಸಂತೋಷ ಕೊಡತ್ತೆ. ಮಕ್ಕಳ ಜೊತೆ ಬರ್ತಿದ್ದು ಎಲ್ಲ ನೋವುಗಳು ಸಹ ಮಾಯವಾಗಿ ಬಿಡತ್ತೆ ಅವು ಆ ಟೈಮ್ ಅಲ್ಲಿ, ಏನೇ ಇದ್ರು ಬಂದ್ರು ಹೋದ್ರು.
2: ಆಮೇಲೆ ಪುಟ್ಟ ಮಕ್ಕಳೊಳಗೂ ಕೂಡ ಸಾಕಷ್ಟು ಕಲಿಯೋದಿರ್ತದ, ಅವು ಆಡುವಂತಹ ಮಾತು, ಅವು ಮಾಡುವಂತಹ ಕೃತಿ ನೋಡಿದಾಗ ಏನೇನೋ ಹೊಳಿತದ.
1: ಹೌದು ಹೌದು, ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಹೋದ ನಂತರ ಅಂತೂ ಇನ್ನೂ ನನ್ನ ಕವಿತೆಗಳಿಗೆ ಹಳಗನ್ನಡದ ಕವಿಗಳು, ನಡುಗನ್ನಡದ ಕವಿಗಳು, ಈ ಎಲ್ಲಾ ಕವಿಗಳನ್ನ ಒಂದು ಪದ್ಯಗಳನ್ನಾಯ್ತು, ಲೇಖನಗಳನ್ನಾಯ್ತು, ಪಾಠಗಳನ್ನು ಓದ್ತಾ ಓದ್ತಾ ಮಕ್ಕಳಿಗೆ ಪಾಠ ಮಾಡೋ ಸಮಯದಲ್ಲಿ ಓ ಹೀಗ್ ಬರೆದ್ರೆ ಹೀಗಾಗತ್ತೆ ಅಂದ್ರೆ ಸುಲಭವಾಗಿ ಕಲಿಸುವಂತ ಆಯ್ತು ಅವರಿಗೆ. ಅಂದ್ರೆ ಷಟ್ಪದಿಗಳನ್ನ ಬಂದಾಗ ಅವರಿಗೆ ಮಕ್ಕಳಿಗೆಲ್ಲ ಲಘು ಗುರುಗಳನ್ನ ಹಾಕೋದು, ಈ ತರ ಎಲ್ಲವನ್ನು ಸಹ ಕಲಿಸ್ಲಿಕ್ಕೆ ಸುಲಭವಾಯ್ತು. ಈ ಒಂದು ಕವಿತೆಗಳನ್ನ ನಾನು ಹೆಚ್ಚಾಗಿ ಬರಿತಾ ಇದ್ದಂತೆ.
2: ಎಷ್ಟನೇ ಐತೆ ಮಕ್ಕಳಿಗೆ ನೀವು ಪಾಠ ಮಾಡಿ?
1: ನಾನು 7th ಮತ್ತೆ 8th ಮಕ್ಕಳಿಗೆ ಕಲಿಸ್ತೇನೆ ಮೇಡಮ್.
2: ಮಕ್ಕಳಿಗೆಲ್ಲ ಪೂನಂ ಮೇಡಮ್ ಬಂದ್ರು ಅಂದ್ರೆ ಖುಷಿ ಆಗ್ತದೆ,
1: ತುಂಬಾ ಖುಷಿ ಅವರಿಗೆ. ನನ್ನ ಕಂಡ್ರು ತುಂಬಾ ಇಷ್ಟ ಪಡ್ತಾರೆ, ಯಾಕಂದ್ರೆ ಹೊಡೆಯೋದಿಲ್ಲ, ಹೊಡೆದೇ ಇದ್ದಕ್ಕೆ ತುಂಬಾನೇ ಇಷ್ಟ ಪಡ್ತಾರೆ.
2: ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಪ್ರೀತಿ ಕೊಟ್ಟು ಕಲಿಸ್ಬೇಕು ಅನ್ನೋದು. ಆಮೇಲೆ ನಿಮ್ಮದು ಪೂರ್ಣ ಸುಧೆ ಅನ್ನುವಂತದ್ದು ಪ್ರಥಮ ಕವನ ಸಂಕಲನ ಅಲ್ಲ, ನಾನು ಅದನ್ನ ನೋಡ್ಕೋತ ಹೋದಂಗ ನನಗೇನು ಅನಿಸ್ತು ಅಂತಂದ್ರೆ, ಪೂನಂ ಅವರಿಗೆ ಗುರುಗಳ ಬಗ್ಗೆ ಅಪಾರ ಭಕ್ತಿ. ಏನಿದು ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ಹೇಳಿ.
1: ಮೊದ್ಲಿಂದಾನೆ ಮೇಡಮ್, ಅದು ನಾನು ಪ್ರೈಮರಿ ಅಲ್ಲಿರುವಾಗ ಆಯ್ತು. ನೆಕ್ಸ್ಟ್ ಹೆಚ್ಚಾಗಿ ನನಗೆ ನಾನು ಕಂಡ್ಕೊಂಡಿದ್ದು ಹೈಸ್ಕೂಲ್ ಹೋದ ನಂತರ, ಯಾಕಂದ್ರೆ ಆ ಗುರುಗಳು ನನಗೆ ತೋರಿಸುವಂತ ಕಾಳಜಿ ಪ್ರೀತಿ ಆಯ್ತು. ಅಲ್ಲದೆ ನಾನು ಯಾವ್ದಾರ ಒಂದು ಭಾಷಣ ಮಾಡ್ತೀನಿ ಅಂದ್ರೆ ಸಾಕು, ಎಲ್ಲಕ್ಕೂ ಪ್ರೋತ್ಸಾಹ ಕೊಡ್ತಿದ್ರು. ಹೀಗಾಗಿ ಪ್ರತಿಭಾ ಕಾರಂಜಿಗಳೆಲ್ಲ ಹೋದಾಗ ಪ್ರಥಮ ಸ್ಥಾನವನ್ನ ನಾನು ಗಿಟ್ಟಿಸ್ಕೊಂಡೇ ಬರ್ತಿದ್ದೆ ಅಲ್ಲಿ. ಹೀಗಾಗಿ ಅದು ಯಾವುದೋ ವಿಷಯ ಬರೀಲಿಕ್ಕೆ ಕೊಡ್ಲಿ ಅಥವಾ ಮಾತಾಡ್ಲಿಕ್ಕೆ ಕೊಡ್ಲಿ, ಚೆನ್ನಾಗಿ ನಾ ಮಾತಾಡ್ತಾ ಇದ್ದೆ. ಯಾಕಂದ್ರೆ ಅವರು ಅಷ್ಟು ಸ್ಫೂರ್ತಿ ಕೊಡ್ತಿದ್ರು. ಯಾಕಂದ್ರೆ ಒಂದು ಹೆಣ್ಣು ಅವಳು ಅಬಲೆಯಲ್ಲ, ಅವಳು ಸಬಲೆ, ಅವಳು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಅಮ್ಮನಿ ಇಷ್ಟು ಓದ್ಬೇಕು ಅಂತೇಳಿ ತುಂಬಾನೇ ಹುರಿದುಂಬಿಸ್ತಾ ಇದ್ರು ಅವರು. ಹೀಗಾಗಿ ನನಗೆ ಒಬ್ಬ ಒಳ್ಳೆ ಶಿಕ್ಷಕರು ನನ್ನ ಹೈಸ್ಕೂಲ್ ಲೈಫ್ ಅಲ್ಲಿ ಅಂತಂದ್ರೆ ಅದು ನನ್ನ ರಂಗನಾಥ್ ಸರ್ ಹೆಸರು ನಾನು ತುಂಬಾ ಅಭಿಮಾನದಿಂದ ಹೇಳ್ಕೊತೀನಿ ನಾನು.
2: ಈಗ ನಮ್ಮ ಜೀವನದೊಳಗ ಗುರುಗಳ ಪಾತ್ರ ಬಹಳ ಮಹತ್ವದ ಆಗ್ತದ, ಯಾಕಂದ್ರೆ ನಮ್ಮಲ್ಲಿರುವ ಆಸಕ್ತಿಯನ್ನ ಕಂಡುಹಿಡಿದು ಈ ದಾರಿಯೊಳಗ್ ನಡೀರಿ ಅಂತೇಳಿ ನಮ್ಮನ್ನ ಮುನ್ನಡೆಸವ್ರೆ ನಮ್ಮ ಗುರುಗಳು. ಹಂಗಾಗಿ ಗುರುಗಳ ಪಾತ್ರ ಬಹಳ ದೊಡ್ಡದು. ವರಕವಿ ಅಂಬಿಕಾತನಯದ ಹತ್ರ ಅದಕ್ಕೆ ಹೇಳ್ತಾರ, ಗುರುವಿನ ಅಂಗಳದ ಗಿಡ ಬಳ್ಳಿಯಾಗಿ ಹೊಸ ಹೂವು ಸುರಿಸೋಣ ಬಾ ಅಂತ. ಅಂದ್ರೆ ಆ ತರದ ಹೊಸ ಹೂವನ್ನ ಸುರಿಸ್ತಾ ಇದ್ದೀರಿ ನೀವು, ಅಂದ್ರೆ ನಿಮ್ಮ ಕವಿತೆಗಳ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಿಮ್ಮ ಗುರುಗಳು ಕೊಟ್ಟಂತಹ ಪ್ರೋತ್ಸಾಹವನ್ನ ಈ ಅಕ್ಷರ ರೂಪದೊಳಗ ತೋರಿಸ್ಕೊಳ್ಳಿಕ್ಕೀರಿ ಪೂನಂ. ಈ ಬದುಕು ಹೆಂಗ ಅನಿಸದ ಪೂನಂ ಅವರಿಗೆ?
1: ಇದು ತುಂಬಾ ಒಳ್ಳೆ ಬದುಕು ಮೇಡಮ್. ಇದು ಈ ಬದುಕು ಹೇಗಂತಂದ್ರೆ ನಾವು ಯಾರೊಬ್ಬರಿಗೂ ಸಹ ನೋವು ಕೊಡದೆ, ಅದು ಅಂದ್ರೆ ಒಬ್ಬರನ್ನೊಬ್ರು ಅರ್ತ್ಕೊಂಡು ಬಾಳಿದ್ರೆ ನಮ್ ಜೀವನ ಒಂದು ಹೂವಿನ ಹಾಸಿಗೆ ಆಗತ್ತೆ.
2: ಅದೇ ಅದು
1: ಮೌಲ್ಯ.

0: ವಿಪರೀತವಾಗಿರುತ್ತೆ ಅಂತ. ಹೀಗಾಗಿ ದರಾ ಬೇಂದ್ರೆ ಅವರು ಸಹ ಹಾಗೆ ಹೇಳಿದ್ದಾರೆ ಅಲ್ವಾ?
1: ಹಾ ಹಾ ಹೌದು.
0: ಒಬ್ಬರನ್ನೊಬ್ಬರನ್ನ ಅರ್ಥಕೊಳ್ಳಬೇಕು, ಅದೇ ಒಬ್ಬರೊಬ್ಬರ ಜೀವನ ನಾವು ತಿನ್ಕೊಂಡು ಬಾಳಬಾರದು, ಆಗ ಮಾತ್ರ ನಮ್ಮ ಬದುಕು ಮೌಲ್ಯಯುತವಾಗಿರ್ತದೆ ಅಂತ ಹೇಳ್ತಾರೆ.
1: ನಮಗ ಏನು ಒಳ್ಳೇದ್ ಮಾಡ್ಲಿಕ್ ಆಗದೇ ಇದ್ರೂ ಅಷ್ಟೇ ಹೋತು, ಆದ್ರೆ ನಾವು ಕೆಟ್ಟದನ್ನ ಮಾಡಬಾರ್ದು ಜನರಿಗೆ ಅನ್ನುವಂತದ್ದು ನಾವು ಇವತ್ತ ಜೀವನದೊಳಗ ಅರಿತುಕೊಂಡು ಬದುಕಬೇಕಾಗ್ಯದ. ಆ ಮಾತನ್ನ, ಆ ಪ್ರೀತಿಯನ್ನ ಅಪ್ಪಿಕೊಂಡು ಬದುಕಬೇಕಾಗ್ಯದ.
0: ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಆಗೋದೆಲ್ಲವೂ ಸಹ ಒಳ್ಳೇದಕ್ಕೆ, ಏನ್ ಆಗ್ತಾ ಇರೋದೆಲ್ಲವೂ ಸಹ ಒಳ್ಳೇದಕ್ಕೆ ಅನ್ಕೊಂಡು ನಾವು ಮುಂದೆ ಹೋದ್ರೆ ಅವಾಗ ನಮ್ಮ ಜೀವನ ನಿಜಕ್ಕೂ ಚೆನ್ನಾಗಿರುತ್ತೆ, ಅಂದ್ರೆ ಸುಂದರವಾಗಿರುತ್ತದೆ. ಎಷ್ಟೇ ನೋವುಗಳು ಬಂದ್ರು, ಎಷ್ಟೇ ಅವಮಾನಗಳು ಬಂದ್ರು ಸಹ ಅದು ತಾಳ್ಮೆ ಅನ್ನೋದಿರುತ್ತಲ್ವಾ, ಸತ್ಯ ಧರ್ಮ ಪ್ರಾಮಾಣಿಕತೆ ಇವುಗಳನ್ನ ಅಪ್ಕೊಂಡು ನಡೆದ್ರೆ ನಮ್ಮನ್ ಯಾರು ಸಹ ಸೋಲಿಸ್ಲಿಕ್ಕೆ ಆಗೋದಿಲ್ಲ.
1: ಬಿ ಎಸ್ ನದಿ ಅವರ ಒಂದು ಕವಿತೆ ನೆನಪಾಗ್ತದೆ, ಬರಿದೆ ದುಡುಕದಿರು ಮತ್ತೆ ಮಿಡುಕದಿರು ಬಂದ ಬವಣೆಗೆಂದು ತಾಳು ಹೃದಯವೇ ನಾಳೆ ಬರೋ ತಲೀಹ ಬಾಳ ಗೆಲುವಿಗೆಂದು ಅಂತ. ಆ ತರದ ಕವಿತೆಗಳು ನಮಗೆ ಬಹಳ ಸ್ಫೂರ್ತಿಯನ್ನ ನೀಡ್ತಾವ. ನಿಮಗೂ ಕೂಡ ಬಹುಶಃ ನಿಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗಳೊಳಗೂ ಆ ರೀತಿಯ ಗುರುಗಳ ಮಾತು, ಗುರುಗಳ

0: ನಡೆದ್ರೆ ನಮ್ಮನ್ನ ಯಾರು ಸಹ ಸೋಲಿಸ್ಲಿಕ್ಕೆ ಆಗೋದಿಲ್ಲ.
1: ಬಿ ಎಸ್ ಅನ್ನದಿಯವರ ಒಂದು ಕವಿತೆ ನೆನಪಾಗ್ತದೆ, ಬರಿದೆ ದುಡುಕದಿರು ಮತ್ತೆ ಮಿಡುಕದಿರು ಬಂದ ಬವಣೆಗೆಂದು ತಾಳು ಹೃದಯವೇ ನಾಳೆ ಬರುತ್ತಲಿಹ ಬಾಳ ಗೆಲುವಿಗೆಂದು ಅಂತ. ಆ ತರದ ಕವಿತೆಗಳು ನಮಗೆ ಬಹಳ ಸ್ಫೂರ್ತಿಯನ್ನ ನೀಡ್ತಾವ. ನಿಮಗೂ ಕೂಡ ಬಹುಶಃ ನಿಮ್ಮ ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗಳೊಳಗು ಆ ರೀತಿಯ ಗುರುಗಳ ಮಾತು, ಗುರುಗಳ ಪ್ರೀತಿ ನಿಮ್ಮನ್ನ ಮುನ್ನಡೆಸ್ಕೋತ ಬರ್ತಾ ಇದಂತ. ಈಗ ನಾ ಇಷ್ಟೆಲ್ಲ ಹೇಳ್ಬಿಟ್ಟೆ ನಮ್ಮ ಯುವ ಶ್ರೋತೃಗಳಿಗೆ, ಅವರಿಗೆ ನಿಮ್ಮ ಕವಿತೆಗಳನ್ನ ಕೇಳುವ ಉತ್ಸಾಹ ಒಂದ್ ರೀತಿಯ ಕುತೂಹಲ ಮೂಡಿರ್ತದ ಪೂನಂ, ಅದನ್ನ ನಾವೀಗ ಕೇಳೋಣ. ನಿಮಗ ಪ್ರೀತಿ ಕೊಡೋ ಅಂತಹ ಸಾಕಷ್ಟು, ಈ ಕವಿತೆ ಬರಿಬೇಕು ಅಂತಂದ್ರ ನಿಮ್ಮೊಳಗಿರೋ ಪ್ರೀತಿನ ಅದನ್ನ ಬರೆಸಿರ್ತದ, ಆದ್ರ ಅದರೊಳಗೂ ಬಹಳಷ್ಟು ಆಪ್ತವಾಗಿರುವಂತಹ ಕವಿತೆಗಳು, ಆತ್ಮೀಯತೆಯನ್ನ ತುಂಬಿಕೊಂಡಿರುವಂತಹ ಕವಿತೆಗಳನ್ನ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಅನಿಸ್ತದ. ಬೇರೆ ಬೇರೆ ವಸ್ತುಗಳು ವಿಷಯಗಳು ಇರುವಂತಹ ಕವಿತೆಗಳನ್ನ ನಮ್ಮ ಶ್ರೋತೃಗಳಿಗಾಗಿ ಈಗ ಕೇಳಿಸ್ತೀರಿ ನೀವು?
0: ಹಾ ಮೇಡಮ್, ಖಂಡಿತ ಕೇಳಿಸ್ತೀನಿ. ನಾನು ಇತ್ತೀಚೆಗೆ ಒಂದ್ ಕವಿತೆ ಬರೆದಿದ್ದೆ, ಅದು ಇವಾಗ ಬರಗಾಲ ಅಲ್ವಾ, ಮಳೆ ಬರ್ತಾ ಇಲ್ಲ, ಹೀಗಾಗಿ ಆ ದೇವ್ರನ್ನ ನೆನ್ಸ್ಕೊಂಡು ಒಂದ್ ಕವಿತೆ ಬರೆದೆ ನಾನು. ಅದು ತುಂಬಾ ಇಷ್ಟ ಆಯ್ತು, ಅದನ್ನೇ ಇಲ್ಲಿ ವಾಚನ ಮಾಡ್ತೇನೆ ಮೇಡಮ್.
1: ಖಂಡಿತ.
0: ಸೋನೆ ಮಳೆಯೇ ವಸುದೆಯ ಗರ್ಭವು ಬತ್ತಿದೆ ದೇವರೇ, ಹೂಮಳೆ ಸಿಂಚನ ಸುರಿಸಿಬಿಡು, ರೈತನ ಎದೆಯಲ್ಲಿ ಹೊತ್ತಿಹ ಜ್ವಾಲೆಯ ನಂದಿಸಿ ವರ್ಷವ ಹರಿಸಿಬಿಡು, ರೈತನ ಎದೆಯಲ್ಲಿ ಹೊತ್ತಿಹ ಜ್ವಾಲೆಯ ನಂದಿಸಿ ವರ್ಷವ ಹರಿಸಿಬಿಡು, ಅಂಕುರಗೊಳ್ಳುವ ತರುಲತೆ ಉಸಿರಲಿ ಜೀವದ ಜಲವನ್ನು ಎರೆಯುತ್ತಿರು, ಅಂಕುರಗೊಳ್ಳುವ ತರುಲತೆ ಉಸಿರಲಿ ಜೀವದ ಜಲವನ್ನು ಎರೆಯುತ್ತಿರು, ಹಕ್ಕಿಯ ಕೊರಳಿನ ಹಾಡಿನ ದನಿಯಲ್ಲಿ ಗಂಗೆಯ ಪಾನವ ಮಾಡುತ್ತಿರು, ಹಕ್ಕಿಯ ಕೊರಳಿನ ಹಾಡಿನ ದನಿಯಲ್ಲಿ ಗಂಗೆಯ ಪಾನವ ಮಾಡುತ್ತಿರು, ಜಲಚರ ಜೀವಿಯ ನೀರಿನ ದಾಹವ ತನಿಸುವ ಮಳೆಯೇ ನೀನಾಗು, ಇಂಗಿದ ಒಡಲಿಗೆ ವರುಣನ ತರಿಸುತ್ತ ಸೋನೆಯ ರೂಪದ ಜೇನಾಗು, ಇಂಗಿದ ಒಡಲಿಗೆ ವರುಣನ ತರಿಸುತ್ತ ಸೋನೆಯ ರೂಪದ ಜೇನಾಗು, ಮನುಕುಲವೆಲ್ಲವೂ ಕ್ಷಾಮವ ಅಪ್ಪುತ ಬೆಂದರು ಬಾಳಲಿ ತತ್ತರಿಸಿ, ಬಂಜರು ಭುವಿಯಲ್ಲಿ ಫಸಲನ್ನು ಕಾಣದೆ ಸಾವಿನ ಮನೆಯನ್ನು ಆಕ್ರಮಿಸಿ, ಬಂಜರು ಭುವಿಯಲ್ಲಿ ಫಸಲನ್ನು ಕಾಣದೆ ಸಾವಿನ ಮನೆಯನ್ನು ಆಕ್ರಮಿಸಿ, ನೇಗಿಲ ಯೋಗಿಯ ಕಾಯುವ ಕನ್ನಲ್ಲಿ ನಲಿವಿನ ವೃಷ್ಟಿಯ ನೀನೀಡು, ಬತ್ತಿಹ ಹೊರತೆಗೆ ಸೃಷ್ಟಿಯ ಜಡೆಮಳೆ ಹನಿ ಹನಿ ಸುರಿಸುತ್ತ ನೀನಾಡು, ಬತ್ತಿಹ ಹೊರತೆಗೆ ಸೃಷ್ಟಿಯ ಜಡಿಮಳೆ ಹನಿ ಹನಿ ಸುರಿಸುತ್ತ ನೀನಾಡು. ಇದು ಅಂಶಘನದಲ್ಲಿ ಎಳೆ ಪದ್ಯ ಲಲನೆ. ಕೆಸರಲ್ಲಿ ಅರಳಿದ ಕಸುವಿನ ಚೇತನ ನಸುನಗು ಚಲುವೆ ಲಲನೆಯು, ಕೆಸರಳಿ ಅರಳಿದ ಕಸುವಿನ ಚೇತನ ನಸುನಗು ಚಲುವೆ ಲಲನೆಯು, ಜಗದಲ್ಲಿ ಮಿನುಗುತ ಸೊಗಸನು ಕಾಣುವ ಚಿಗುರುವ ಹಸಿರ ವಸುಧೆಯು, ಚಿಗುರುವ ಹಸಿರ ವಸುಧೆಯು, ಸೆರಗನು ಹೊದಿಸುತ್ತ ನೆರಳನ್ನು ನೀಡುವ ಬೆರಗಿನ ಕಲ್ಪ ದೇವತೆಯು, ಸೆರಗನು ಹೊದಿಸುತ್ತ ನೆರಳನ್ನು ನೀಡುವ ಬೆರಗಿನ ಕಲ್ಪ ದೇವತೆಯು, ಮುಳ್ಳಿನ ಪೊದೆಯಳು ಬಳ್ಳಿಯ ಹೂವಾಗಿ ಬೆಳ್ಳಿಯ ಬೆಳಕು ತರುವಳು, ಹುಣ್ಣಿಮೆ ನಾಚುವ ಹೆಣ್ಣಿನ ಕಣ್ಣಲ್ಲಿ ಮಣ್ಣಿನ ಬಸಿರು ಯಾತ್ರಿಯು, ಜಲದಿಯ ಒಡಲಲ್ಲಿ ಅಲೆಯಾಗಿ ಮೀಯುತ ಛಲದಲ್ಲಿ ನಡೆವ ಛಲಗಾತಿ, ಚಿಕ್ಕದು ಜೀವವು ಅಕ್ಕರೆ ತೋರುತ್ತ ಸಕ್ಕರೆ ಮನದ ಸಿಹಿಗಾರ್ತಿ, ಚಿಕ್ಕದು ಜೀವವು ಅಕ್ಕರೆ ತೋರುತ್ತ ಸಕ್ಕರೆ ಮನದ ಸಿಹಿಗಾರ್ತಿ. ಶಿವನ ಶಿಶು ಬಸವಣ್ಣನವರ ಬಗ್ಗೆ, ಶರಣರ ಪಂಥದ ಶಿವನ ಶಿಶುವಾಗಿ ಬಸವಣ್ಣನವರು ಜನಿಸಿದರು, ಶರಣರ ಪಂಥದ ಶಿವನ ಶಿಶುವಾಗಿ ಬಸವಣ್ಣನವರು ಜನಿಸಿದರು, ಜೀವ ಜ್ಯೋತಿಯ ದಿವ್ಯ ಪ್ರಭೆಯಲ್ಲಿ ಜೀವನ ದೀಪವ ಬೆಳಗಿದರು, ಜೀವ ಜ್ಯೋತಿಯ ದಿವ್ಯ ಪ್ರಭೆಯಲ್ಲಿ ಜೀವನ ದೀಪವ ಬೆಳಗಿದರು, ಜನಿವಾರ ಕಳೆದು ಶಿವದಾರ ತೊಟ್ಟು ಹೆಜ್ಜೆಯ ನಿಟ್ಟರು ಸಂಗಮಕ್ಕೆ, ಪಾದುಕೆ ಸೇವಕ್ಕೆ ಆಸ್ಪದವಿಲ್ಲದೆ ನಡೆದರು ಬಿಜ್ಜಳ ಅರಮನೆಗೆ, ಪಾದುಕೆ ಸೇವೆಗೆ ಆಸ್ಪದವಿಲ್ಲದೆ ನಡೆದರು ಬಿಜ್ಜಳನ ಅರಮನೆಗೆ, ಮತೀಯ ಭಾವನೆ ವಿಭಜಿಸಿ ಕುಲದಲ್ಲಿ ಏಕತೆ ಚಿಂತನೆ ಬಿತ್ತಿದರು, ಮಾನವ ಜನ್ಮವ ಸಾರ್ಥಕ ಪಡಿಸಲು ಜೀವನ ಧರ್ಮವ ಅರುಹಿದರು, ಕಾಯಕವೆನ್ನುವ ಮಂತ್ರದ ಹೆಸರಲ್ಲಿ ದುಡಿಮೆಯ ಮಹತ್ವ ಸಾರಿದರು, ದಯೆಯೇ ಧರ್ಮದ ಮೂಲವು ಎನ್ನುತ್ತ ವಿನಯತೆ ಭಾವವ ಬೆಳೆಸಿದರು, ಭಕ್ತಿಯ ರಸಗಳ ಶಕ್ತಿಯ ಲೀಲೆಯು ಮನುಕುಲದೊಳಿತಿಗೆ ನೀಡಿದರು, ಬಾಳಿನ ಸರಳತೆ ದರ್ಶನ ವಿವರಿಸಿ ಜಗದಲ್ಲಿ ಮಾನ್ಯತೆ ಪಡೆದಿಹರು, ಜನತೆಯ ಸೇವೆಯೇ ಜನಾರ್ದನವೆಂದು ಸೇವೆಯ ಮಾರ್ಗವ ಹಿಡಿದಿಹರು, ಸರ್ವರ ಉದಯಕ್ಕೆ ಆತ್ಮವನ್ನರ್ಪಿಸಿ ವಿಶ್ವಕ್ಕೆ ಮಾದರಿ ಯಾಗಿಹರು, ಸಜ್ಜ

ಜನ ಸಂಘದ ಸಾರವ ತಿಳಿಸುತ್ತ ದುರ್ಜನ ಸಂಘ ತ್ಯಜಿಸಿದರು. ಜಾತಿಯ ವಿಷಮತೆ ಬೀಜವ ಚೂಟುತ್ತ ಸಮತೆಯ ಜಾಗೃತಿ ಬೆಳೆಸಿದರು. ಧರ್ಮದ ಹೆಸರಿನ ಕಳಂಕ ತೊಲಗಿಸಿ ಮಾನವ ಧರ್ಮವ ಕಟ್ಟಿದರು. ಸುಂದರ ಕನಸಿನ ನಾಡನ್ನು ನಿರ್ಮಿಸಿ ಸತ್ಯತೆ ಶಾಂತಿಯ ಎರೆದಿಹರು. ಸುಂದರ ಕನಸಿನ ನಾಡನ್ನು ನಿರ್ಮಿಸಿ ಸತ್ಯತೆ ಶಾಂತಿಯ ಎರೆದಿಹರು. ಇದು ಒಂದು ಗೆಳತಿಗಾಗಿ ಬರೆದಿರುವಂತಹ ಕವಿತೆ. ನಿನಗಾಗಿ ಮಿಡಿಯುತ್ತಿದೆ, ನಿನಗಾಗಿ ಮಿಡಿಯುತ್ತಿಹ ನನ್ನೆದೆಯ ಅರಮನೆಯಲ್ಲಿ. ಮೊದಲಿದ್ದ ತುಡಿತವು ಕಡಿಮೆಯಾಗದು ಎಂದೆಂದಿಗೂ. ನಿನಗಾಗಿಯೇ ಸೀಮಿತವಲ್ಲವೇ ಈ ಹೃದಯ, ನಿನಗಾಗಿಯೇ ಸೀಮಿತವಲ್ಲವೇ ಈ ಹೃದಯ. ಬಚ್ಚಿಟ್ಟ ಯಾವ ನುಡಿಗಳಿಲ್ಲ ಗೆಳತಿ, ಭಾವ ಶರದಿಯಲ್ಲಿ ಹರಿಯುವ ಕವಿತೆಯ ಕನವರಿಕೆಯಲ್ಲೂ ನೀ ನುಡಿಯುತ್ತಿಹೆ. ಈ ನಾಡಿಯು ತಂಪಾಗಿಸುವ ನಿನ್ನ ಸಾಂತ್ವನದ ಉಸಿರೆಂದು ಕಾಯುತ್ತಿದೆಯಲ್ಲವೇ. ಮುಚ್ಚಿಟ್ಟ ಹೊತ್ತಿಗೆಯ ಬಿಳಿ ಹಾಳೆಯಲ್ಲಿ ಉದುರುವ ಪ್ರತಿ ಪದಗಳಲ್ಲಿ ಹೆಣೆಯುವ ಸಿಹಿಪಾಕವು ನಿನ್ನ ಶಾಹಿಯದೇಯಲ್ಲವೇ. ಪ್ರೀತಿ ಎಂಬ ಎರಡಕ್ಷರದಲ್ಲಿ ನಾನಿಟ್ಟ ನಂಬಿಕೆಯು ಹೇಗೆ ಬದಲಾದಿತು ಹೇಳು. ಅಂತರಂಗದ ಅಲೆಗಳಲ್ಲಿ ನೀನಿಟ್ಟ ಉಸಿರ ಸೆರಗನ್ನು ಹೊದ್ದು ಕೊಳ್ಳುವುದೊಂದೇ ಕೊನೆಯ ಉಸಿರು ಇರುವವರೆಗೆ. ಇದು ಗುರುಗಳ ಬಗ್ಗೆ ಬರೆದಿರುವಂತಹ ಕವಿತೆ. ಶೀರ್ಷಿಕೆ ಗುರು ನಮನ. ಗುರುವಿನ ಸ್ಥಾನದಿ ನೆಲೆಸಿದ ತಮಗಿದು ಇದುವೇ ನನ್ನಯ ನಮನಗಳು. ಗುರುವಿನ ಚರಣಕ್ಕೆ ಪೂಜೆಯನ್ನರ್ಪಿಸಿ ಎರಗುವೆ ಭಕ್ತಿಯ ಭಾವಗಳು. ಗುರುವಿನ ಚರಣಕ್ಕೆ ಪೂಜೆಯನ್ನರ್ಪಿಸಿ ಎರಗುವೆ ಭಕ್ತಿಯ ಭಾವಗಳು. ಮನಸ್ಸಿನ ತಮವನ್ನು ಕಳೆಯುವ ಶಕ್ತಿಯ ಚೇತನದಾತರು ನೀವೆಂದು. ಜ್ಞಾನದ ಬೆಳಕನ್ನು ಬಾಳಿಗೆ ನೀಡಿದ ಕರುಣಾಬಂಧುವು ನೀವೆಂದು. ಹಿತದಲ್ಲಿ ನುಡಿಯುತ್ತ ಕೊರತೆಯ ನೀಗಿಸಿ ಬಾಳಿಗೆ ಬೆಳಕನ್ನು ತೋರಿದಿರಿ. ದೂರದಲ್ಲಿದ್ದರೂ ಅರಿವಿನ ಹನತೆಯ ಕಲ್ಪಿಸಿ ಸ್ಫೂರ್ತಿಯ ತುಂಬಿದಿರಿ. ಭಾವದ ನಂಟನ್ನು ಬಿಡಿಸುತ್ತ ಎನ್ನಲ್ಲಿ ದೃಢತೆಯ ಪ್ರಜ್ಞೆಯ ಬೆಳೆಸಿದಿರಿ. ನಿಶ್ಚಲ ಸ್ಥಿತಿಯನ್ನು ಮನದಲ್ಲಿ ಮೂಡಿಸಿ ಜಡತನ ಬೇರನ್ನು ಕಿತ್ತಿದಿರಿ. ಶಿಷ್ಯೆಯ ಸ್ಥಾನಕ್ಕೆ ಮನ್ನಣೆ ನೀಡುತ್ತಾ ಹೃದಯದಿ ಶಾಶ್ವತ ನೆಲೆಸಿದಿರಿ. ಬಾಳಿನ ವಾಸ್ತವ ಪ್ರಸ್ತುತಪಡಿಸುತ್ತ ಗುರುತರ ಹೊಣೆಯನ್ನು ಹೊತ್ತಿಹಿರಿ. ಬಂಧನ ಮುಕ್ತಿಯ ಮಾರ್ಗವ ತೋರುತ್ತ ಮನದಲ್ಲಿ ಪೂಜ್ಯರು ಆಗಿಹಿರಿ. ತಂದೆಯ ಸ್ಥಾನದಿ ತಾಯಿಯ ನೆರಳದಿ ತಿಳಿವಿನ ಸಿಂಚನ ಗೈದಿಹಿರಿ. ಲೋಕದ ದಿಟ್ಟಿಗೆ ಬಲವನ್ನು ತುಂಬುವ ಗುರುವಿನ ಬೋಧೆಯೇ ಶ್ರೇಷ್ಠತೆಯು. ಅರಿವಿನ ಪುಟವನ್ನು ತೆರೆಸುವ ಗುರುಗಳ ಲೇಖನಿ ಭಾಷ್ಯವೇ ಉನ್ನತಿಯು. ಲೇಖನಿ ಭಾಷ್ಯವೇ ಉನ್ನತಿಯು. ಇದು ದುರ್ಗಾ ಮಾತೆಯ ಬಗ್ಗೆ ಒಂದು ಕವಿತೆ. ಜಗದ ತಾಯಿ ಶಿರವ ಬಾಗುತ ನಮಿಪೆ ತಾಯಿಯೇ ನಿನ್ನ ಮಕ್ಕಳ ಪಾಲಿಸು. ಶಿರವ ಬಾಗುತ ನಮಿಪೆ ತಾಯಿಯೇ ನಿನ್ನ ಮಕ್ಕಳ ಪಾಲಿಸು. ಕರವ ಮುಗಿಯುತ್ತ ಬೇಡಿಕೊಳ್ಳುವೆ ಕರುಣೆಯಿಂದಲೇ ಪೋಷಿಸು. ಕರವ ಮುಗಿಯುತ್ತ ಬೇಡಿಕೊಳ್ಳುವೆ ಕರುಣೆಯಿಂದಲೇ ಪೋಷಿಸು. ಅಭಯ ಹಸ್ತವ ತೋರಿ ಭವದಲ್ಲಿ ದುಷ್ಟ ದುರುಳರ ದಂಡಿಸು. ಜಗದ ತಾಯಿಯೇ ಯುಗದ ಆದಿಯೇ ಶಿಷ್ಟ ಜನರನ್ನು ರಕ್ಷಿಸು. ಶಾಂತರೂಪಿಣಿ ಪೂಜ್ಯದಾಯಿನಿ ಸೃಷ್ಟಿಕರ್ತಳೆ ದೇವಿಯೇ. ಪಾಪ ಕರ್ಮವ ಶಮನಗೊಳಿಸುವ ಕೋಟಿ ಭಕ್ತರ ದುರ್ಗೆಯೇ. ಮಾತೆ ನಿನ್ನಯ ಧ್ಯಾನ ಮಾಡುತ್ತ ದಿವ್ಯ ದರ್ಶನ ಬಯಸಿಹೇ. ಶುಭವ ಕೋರುತ್ತ ಹರಸು ತಾಯಿಯೇ ದಾರಿ ಕಾಯುತ್ತ ನಿಂತಿಹೇ. ಸಿಂಹವಾಹಿನಿ ಲೋಕಪಾಲಿನಿ ನಾಡಗುಡಿಯನ್ನು ಅರಳಿಸು. ನಿನ್ನ ಸೆರಗಿನ ಪುಣ್ಯ ಮಡಿಲಲ್ಲಿ ಧರೆಗೆ ಶಾಂತಿಯ ಕರುಣಿಸು. ನಿನ್ನ ಸೆರಗಿನ ಪುಣ್ಯ ಮಡಿಲಲ್ಲಿ ಧರೆಗೆ ಶಾಂತಿಯ ಕರುಣಿಸು. ಇನ್ನೊಂದು ಬಡತನ ಹಿಮ್ಮೆಟ್ಟಿಸಿ. ಇದು ಕುಸುಮ ಷಟ್ಪದಿಯಲ್ಲಿದೆ. ಕಡು ಬಡವನಾಗಿರಲು ಗುಡಿಸಿಲಲ್ಲಿ ಮಲಗಿದರು ನಡೆಯುತ್ತಿರು ಮುಂದಕ್ಕೆ ಸಾಹಸದಿನಿ. ಕಡು ಬಡವನಾಗಿರಲು ಗುಡಿಸಿಲಲ್ಲಿ ಮಲಗಿದರು ನಡೆಯುತ್ತಿರು ಮುಂದಕ್ಕೆ ಸಾಹಸದಿನಿ. ಅಡೆತಡೆಯ ದಾಟುತ್ತ ಹುಡುಕುತ್ತಲಿ ದಾರಿಗಳ ಪಡೆಯುತ್ತಿರು ಜೀವನಾನುಭವ ರಸನಿ. ಕೊರಗದಿರು ಬಡತನಕ್ಕೆ ನೆರಳಾಗಿ ಕಾಯುವುದು ಸೆರಗಿನಲ್ಲಿ ಗಂಟಿಕ್ಕಿ ಹೆಜ್ಜೆ ಇಡುತ್ತ. ಜರಿಯುತಿಹ ಜನರೆದರು ಸುರಿಸದಿರು ಕಣ್ಣೀರು ಹರಿಚರಣ ಕೊಪ್ಪಿಸುತ್ತ ಲಜ್ಜೆರಹಿತ. ಇರಬೇಕು ಹೃದಯದಲ್ಲಿ ಸಿರಿತನದ ಸೌಜನ್ಯ ಧರೆಯಲ್ಲಿ ಮಾನವೀಯತೆ ಅರಳಿಸಿ. ಮರೆಯಾಗಿಸುತ್ತ ಮರುಕ ಮರೆಯುತ್ತಲ್ಲಿ ಸಾಧಿಸುತ್ತ ಬರಿದಾದ ಬಡತನವ ಹಿಮ್ಮೆಟ್ಟಿಸಿ.
ಬನದ ಹೆಣ್ಣೆ ಹಾಡೆಯನ್ನ ಬನದ ಹೆಣ್ಣೆ ಕೇಳಿಬಿಡುವೆ ರಾಘವ, ನನ್ನ ನೋಡಿ ನಕ್ಕು ಕುಣಿವ ನಿನ್ನ ಲಾಸ್ಯ ನೋಟವ, ಹಸಿರು ಸೀರೆಯುಟ್ಟು ನೀನು ಚಂದವಾಗಿ ಕಂಡಿಹೆ, ನಲ್ಲೇ ನಿನ್ನ ಮೈಯ ಮಾಟ ಕನ್ನ ಕೆಂಪ ಮಾಡಿಹೆ, ನಿನ್ನ ನೀಲಿ ಸೆಳೆವರಂಗು ಬಾನ ಅಂಚು ಬರೆಸಿದೆ, ಕೊಂಬೆ ಮೇಲೆ ಕುಳಿತ ನಾನು ಜೀವ ವೀಣೆ ನುಡಿಸಿದೆ, ಮನದ ತುಂಬ

0: ನಿನ್ನ ಚಿಂತೆ ಮಾರೆ ಸ್ನೇಹಿ ಧಾತ್ರಿಯೇ, ಖಗದ ಭಾವ ಅರಿತು ನಡೆಸು ಆತ್ಮಕಾವ್ಯ ಸೃಷ್ಟಿಯೇ, ಸುತ್ತ ಸಖಿಯ ಬಿಟ್ಟು ಬಾರೆ ಒಲವ ಮಾತನಾಡುವ, ಬಾಳಸವಿಯ ಹಂಚಿಕೊಂಡು ಸುಖದ ಲೋಕ ಕಾಣುವ, ಬಾಳಸವಿಯ ಹಂಚಿಕೊಂಡು ಸುಖದ ಲೋಕ ಕಾಣುವ. ಇನ್ನೊಂದು ಭಾರತಾಂಬೆ ಬಗ್ಗೆ. ಭಾರತಾಂಬೆಯೇ ನಿನ್ನೊಡಲಿನಲ್ಲಿ ಜನ್ಮವಿತ್ತಿದೆ ಜೀವವು, ಭಾರತಾಂಬೆಯೇ ನಿನ್ನೊಡಲಿನಲ್ಲಿ ಜನ್ಮವಿತ್ತಿದೆ ಜೀವವು, ತಾಯೇ ನಿನ್ನ ಬೆಚ್ಚ ಸರಗಲಿ ಬೆಳೆದ ಉಸಿರದು ಧನ್ಯವು, ತಾಯೇ ನಿನ್ನ ಬೆಚ್ಚ ಸರಗಲಿ ಬೆಳೆದ ಉಸಿರಿದು ಧನ್ಯವು, ನಿನ್ನೆದೆಯ ಅಮೃತದ ಸವಿಯಲ್ಲಿ ಸೊಗದ ನಲಿವಿದು ಚೇತನ, ನಿನ್ನ ಪ್ರೇಮದ ತೋಳಸಿರಿಯಲ್ಲಿ ಮನವು ಪುಣ್ಯವು ಪಾವನ, ನಿನ್ನ ಐಕ್ಯತೆ ಬೆಸೆದ ಜಗವಿದು ನಿತ್ಯ ನೂತನವಾಗಿದೆ, ದೇಶ ರಕ್ಷಣೆಯ ಹೊಣೆಯ ಪಥವಿದು ಅತ್ಯಗತ್ಯವು ನಮಗಿದೆ, ಜಗದ ಉನ್ನತ ಕಲಶತಾನವು ನಿನ್ನ ಮುಡಿಯಲ್ಲಿ ಮೆರೆದಿದೆ, ಭರತ ಭೂಮಿಯ ಕೀರ್ತಿ ಕಥನವು ನಿನ್ನ ಹೆಸರಲ್ಲಿ ಮೊಳಗಿದೆ, ಸರ್ವಸೇಚನ ಜಗದ ಮಾತೆಗೆ ವಿಶ್ವಧಾರತಿ ಬೆಳಗುತ್ತ, ದಿವ್ಯ ಹೃದಯ ಸ್ಪರ್ಶಿವನೆತೆಗೆ ಕಾವ್ಯಧಾರತಿ ಸಂತತ, ದಿವ್ಯ ಹೃದಯ ಸ್ಪರ್ಶಿವನೆತೆಗೆ ಕಾವ್ಯಧಾರತಿ ಸಂತತ. ಕೊನೆಯ ಕವನ ತುಂಬಿ ಹಾಡಿದೆ. ಮನದ ಭಾವವ ಅರಿತು ನೋಡಿದೆ ಎದೆಯ ಕದವನು ತೆರೆಯುತ್ತ, ಮನದ ಭಾವವ ಅರಿತು ನೋಡಿದೆ ಎದೆಯ ಕದವನು ತೆರೆಯುತ್ತ, ಒಡಲ ಬೇಗುದಿ ತನಿಸಿ ಬಿಡುತ್ತಿರು ಸಣ್ಣ ನಗೆಯನ್ನು ಸೂಸುತ್ತ, ಒಡಲ ಬೇಗುದಿ ತನಿಸಿ ಬಿಡುತ್ತಿರು ಸಣ್ಣ ನಗೆಯನ್ನು ಸೂಸುತ್ತ, ಹೃದಯ ಕರೆತಿದೆ ಸನ್ನೆ ಮಾಡುತ್ತ ಬಡಿತ ಕೇಳುವ ತೆರದಲ್ಲಿ, ಹೃದಯ ಕರೆದಿದೆ ಸನ್ನೆ ಮಾಡುತ್ತ ಬಡಿತ ಕೇಳುವ ತೆರದಲ್ಲಿ, ಕನ್ನ ಕಂಬನಿ ತುಂಬಿ ಹಾಡಿದೆ ಹನಿಯು ಕರಗುವ ಕತೆಯಲ್ಲಿ, ನೂರು ನುಡಿಗಳು ಮೀಟಿ ನಿಂತಿದೆ ಮೌನ ಬೆಸೆಯುವ ತುಡಿತಕ್ಕೆ, ನೂರು ನುಡಿಗಳು ಮೀಟಿ ನಿಂತಿದೆ ಮೌನ ಬೆಸೆಯುವ ತುಡಿತಕ್ಕೆ, ಏಳು ಜನುಮವು ಸಾಲದಾಯಿತು ಬಂಧ ಬೆಸೆಯುವ ಲೋಕಕ್ಕೆ, ಏಳು ಜನುಮವು ಸಾಲದಾಯಿತು ಬಂಧ ಬೆಸೆಯುವ ಲೋಕಕ್ಕೆ, ಸದ್ದು ಮಾಡದೆ ಗೂಡು ಕಟ್ಟಿದೆ ತಾಳ್ಮೆ ಅಸ್ತ್ರವ ಬಳಸುತ್ತ, ಬಯಲಿನಾಚೆಯ ಜಗವು ಒಂದಿದೆ ನಡೆವ ಹೆಜ್ಜೆಯ ತೋರುತ್ತ, ಬಾಳಪಾಯನಕ್ಕೆ ಅರ್ಥ ಬರೆಯುವ ತಪ್ಪು ಒಪ್ಪನು ಮನ್ನಿಸಿ, ದೈವಗೀಚಿದ ಹಣೆಯ ಬರಹಕ್ಕೆ ಬಾಗಿಶಿರವ ನರ್ಪಿಸಿ, ದೈವಗೀಚಿದ ಹಣೆಯ ಬರಹಕ್ಕೆ ಬಾಗಿಶಿರವ ನರ್ಪಿಸಿ.
1: ಪುನಮ್ಮ, ನಿಮ್ಮ ಮಾತುಗಳನ್ನ ಕೇಳಿ ನನಗೆ ಬಹಳ ಖುಷಿ ಆಯ್ತು. ಬಹುಶಃ ನಮ್ಮ ಯುವ ಶ್ರೋತೃಗಳಿಗೂ ಕೂಡ ಬಹಳಷ್ಟು ಖುಷಿ ಆಗಿರ್ತದ. ಯಾಕಂದ್ರ ಕೆಲವರ ಮಾತುಗಳು ಇನ್ನೊಬ್ಬರಿಗೆ ಪ್ರೇರಣೆ ಆದವು ಅಂತಂದ್ರ ಅದಕ್ಕಿಂತ ಸಾರ್ಥಕತೆ ನಾವು ಕಂಡ್ಕೊಳ್ಳೋದೇ ಇಲ್ಲದೆ ಹೇಳ್ರಿ. ಹಂಗಾಗಿ ಯುವ ಶ್ರೋತೃಗಳು ಬಹಳಷ್ಟು, ನಾನು ಬರೀಬೇಕು, ನಾನು ಕವಿತೆ ಬರೀಬೇಕು, ಬರವಣಿಗೆ ಲೇಖನಗಳನ್ನ ಬರೀಬೇಕು ಅನ್ನೋರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯನ್ನ ಪ್ರೇರಣೆಯನ್ನ ನೀಡ್ತಾವ. ಹಂಗಾಗಿ ಇಷ್ಟೊತ್ತು ನಿಮ್ಮ ಮಾತುಗಳನ್ನ ನಮ್ಮ ಯುವ ಶ್ರೋತೃಗಳ ಜೊತೆಗೆ ಹಂಚಿಕೊಂಡದ್ದಕ್ಕಾಗಿ ಅವರೆಲ್ಲರ ಪರವಾಗಿ ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತು ಶುಭ ಹಾರೈಕೆಗಳು ಕೂಡ.
0: ತಂದೆ ತಾಯಿಯ ನೀಡಿದ ಸಂಸ್ಕಾರದ ಒಂದಂತ ಬಾಳ ಸಾರಥ್ಯದಲ್ಲಿ ನನ್ನ ಬದುಕಿನ ಪುಟಗಳಿಗೆ ಬಾಳ ಬಣ್ಣ ನೀಡಿದ ಇಂಥ ಆನಂದದ ಕ್ಷಣಗಳಿಗೆ ಹಾಗೂ ಧಾರವಾಡ ಆಕಾಶವಾಣಿ ಕೇಂದ್ರಕ್ಕೆ ನನ್ನ ಹೃದಯಾಳದ ನಮನಗಳನ್ನ ತಿಳಿಸುತ್ತೇನೆ. ಧನ್ಯವಾದಗಳು.
2: ಯುವ ಕವಯಿತ್ರಿ ಪೂನಂ ಧಾರವಾಡ್ಕರ್ ಇವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ನೆರವು ನವೀನ್ ಮಹಾಲೆ.
3: ಇದು ಇಂದಿನ ಯುವ

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.

0: ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ. ಸಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
1: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಾನ್ ಸಾಲಿ ಹೋಗ್ಬೇಕಮ್ಮ.
0: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ

0: ಭರ ಭರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನೀಗ ತಡಿಬೇಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.
1: ಆಕಾಶವಾಣಿ ಧಾರವಾಡ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳಿ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಯುಗಳ ಸ್ವರಗಳಲ್ಲಿ ನಾಯಕ್ ಚಿತ್ರದ ಗೀತೆಯನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಮಾಡಿರುವ ಭಾವಗೀತೆಗಳ ಕಾರ್ಯಕ್ರಮ ಸ್ವರ ಸೌರಭ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90 ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ.

0: ಬಾನುಲಿಯ ಭಿತ್ತಿಯಿಂದ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
0: ಅಣಿಮುತ್ತುಗಳೊಂದಿಗೆ ಸವಿ ಸವಿ ರಾಗಗಳೊಂದಿಗೆ ಸರಸರ ಹರಿದು ಬರುವ ಸುನಾದ ನದಿ, ವಿದ್ವತ್ತಿನ ಘಮದೊಂದಿಗೆ ವಿಶೇಷ ಮಾಹಿತಿಯೊಂದಿಗೆ ಧುಮು ಧುಮುಕಿ ಬರುವ ಸಮೃದ್ಧ ಶರಧಿ, ಇದುವೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ. ಈಗ ವಿಜೃಂಭಿಸುತ್ತಿದೆ 90 ವರ್ಷದ ಹರುಷದ ಬಾನಲಿ.

ಹೌದು ಶ್ರೋತೃಗಳೇ, ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ 1936 ಜೂನ್ 8 ಭಾರತೀಯ ರಾಷ್ಟ್ರೀಯ ಪ್ರಸಾರ ಸೇವೆ ಆಲ್ ಇಂಡಿಯಾ ರೇಡಿಯೋ ಅಂತ ಮರುನಾಮಕರಣಗೊಂಡಿತು. ಅಂದಿನಿಂದ ಪ್ರಸಾರ ಕ್ಷೇತ್ರದೊಳಗ ಮೆಲ್ಲಡಿಯಿಟ್ಟು ಸಂಸ್ಕೃತಿಯ ಮುನ್ನುಡಿ ಬರೆದು 90 ಸಾರ್ಥಕ ಪಯಣದೊಂದಿಗೆ ದಾಪುಗಾಲು ಇಡ್ತಾ ಇರೋ ಸಾಂಸ್ಕೃತಿಕ ಐಸಿರಿಯೇ ಈ ಆಕಾಶವಾಣಿ.

ಸಾಹಿತ್ಯ, ಸಂಗೀತ, ಕ್ರೀಡೆ, ಚಲನಚಿತ್ರ, ವೈದ್ಯಕೀಯ, ನಾಟಕ ಹಿಂಗ ಎಲ್ಲಾ ಕ್ಷೇತ್ರಗಳ ಮಾಹಿತಿ ನೀಡ್ತಾ ಆ ಕ್ಷೇತ್ರದೊಳಗ ಸಾಧನೆ ಮಾಡಿರೋ ದಿಗ್ಗಜರನ್ನ ಗುರುತಿಸ್ತಾ ಮಹಾನ್ ವೇದಿಕೆಯಾಗಿ ಮಿನುಮಿನುಕ್ತಾ ಇರೋ ಮಾಧ್ಯಮ ದಿಗ್ಗಜ ಈ ಆಕಾಶವಾಣಿ.

ಆಕಾಶವಾಣಿಯನ್ನು ಮಹಾನ್ ವೇದಿಕೆಯ ಹೆಮ್ಮೆಯ ಕುಡಿಯಾಗಿ 1950 ಜನವರಿ 8 ಮೈತಳೆದು ನಿಂತದ್ದೇ ಧಾರವಾಡ ಆಕಾಶವಾಣಿ. ಈ ಕೇಂದ್ರಕ್ಕೀಗ 76 ಹರೆಯ. ಇದೇ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗಕ್ಕ ಈಗ 44 ಪ್ರಾಯ. ಅಂತೂ ಶಿಕ್ಷಣ, ಮಾಹಿತಿ, ಮನರಂಜನೆ ಅನ್ನೋ ಮೂರು ಕ್ಷೇತ್ರಗಳೊಳಗೂ ಗಟ್ಟಿ ಹೆಜ್ಜೆಗಳ ನಡಿಗೆ ಅಂತನ ನಮ್ಮ ಧ್ವನಿ ಮುದ್ರಣ ಭಂಡಾರ ಸಾಂಸ್ಕೃತಿಕ ಹೂರಣದ ಸಮೃದ್ಧ ಗಡಿಗೆ. ಬರೀ ಶ್ರೋತೃಗಳೇ, ಈ ಗಡಿಗೆಯೊಳಗ ಬೆಚ್ಚಗ ಕೂತ ಸ್ವಾದಿಷ್ಟ ಅಡಿಗೆಯ ರುಚಿಯನ್ನ ಸವಿಯೋಣ. ಧಾರವಾಡ ಆಕಾಶವಾಣಿಯ ಉತ್ಕೃಷ್ಟ ಸೊಬಗನ್ನು ಆಸ್ವಾದಿಸೋಣ.

ಬಾನುಲಿ ಅನ್ನೋದು ಅತ್ಯಮೂಲ್ಯ ಸಂಗೀತದ ಅನುಪಮ ನಿಧಿ. ಇಲ್ಲೇ ಹರಿದು ಬಂದಿರೋದು ನಾದ ದಿಗ್ಗಜರ ಅನನ್ಯ ವಾರಿಧಿ. 75 ವರ್ಷಗಳ ಇತಿಹಾಸದೊಳಗ ಧಾರವಾಡ ಆಕಾಶವಾಣಿ ದೃಢವಾಗಿ ಇಟ್ಟ ಸಂಗೀತದ ಹೆಜ್ಜೆ ಮೈಲುಗಲ್ಲಿನ ಗುರುತು. ಪ್ರಪಂಚದ ಹಿಂದೂಸ್ತಾನಿ ಸಂಗೀತಕ್ಕ ಧಾರವಾಡದ ಹಿರಿದಾದ ಸಂಗೀತದ ಕೊಡುಗೆ ಚರಿತ್ರಾರ್ಹ ಸಾಧನೆ. ಅಂತಹ ಚರಿತ್ರಾರ್ಹ ಸಂಗೀತದ ಪ್ರಸ್ತುತಿಗೆ ವೇದಿಕೆಯಾಗಿ ನಿಂತದ್ದೇ ಧಾರವಾಡ ಆಕಾಶವಾಣಿ.

ಭಾರತರತ್ನ ಅನಿಸಿಕೊಂಡು ಭಾರತೀಯರು ಅಷ್ಟೇ ಅಲ್ಲ, ವಿಶ್ವದ ಸಂಗೀತ ಪ್ರೇಮಿಗಳ ಮನ ಮನಗಳೊಳಗ ಸುಸ್ವರದ ಮೃಷ್ಟಾನ್ನ ಭೋಜನ ಉಣಿಸಿದವರು ಪಂಡಿತ್ ಭೀಮಸೇನ್ ಜೋಶಿ. ಪಂಡಿತ್ ಸವಾಯಿ ಗಂಧರ್ವ ಅನ್ನೋ ಅಪ್ರತಿಮ ಗುರುವಿನ ಅಪರೂಪದ ಶಿಷ್ಯ ಭೀಮಸೇನ್ ಜೋಶಿ ಸ್ವರ ವಿದ್ವತ್ತಿನ ಶಿಖರ. ಅವರ ಸಿರಿಕಂಠದ ಸುಶ್ರಾವ್ಯ ಲಹರಿ ನಮ್ಮ ಧ್ವನಿ ಭಂಡಾರದ ಅತ್ಯಮೂಲ್ಯ ಗರಿ.

ಹತ್ತೊಂಬತ್ ನೂರ ಮೂವತ್ತೈದರಿಂದ ನಲವತ್ತನೇ ಇಸ್ವಿ ತನಕ ನಾನು ಕುಂದಗೋಳದಾಗಿದ್ದೆ. ನಮ್ಮ ಗುರುಗಳ ಸಹವಾಸದಾಗ ಇರ್ತಿದ್ದೆ. ನಾನು ರೊಕ್ಕ ಕೊಟ್ಟು ಕಲ್ತಿಲ್ಲ, ಅವ್ರ ಸೇವಾ ಮಾಡಿ ಕಲ್ತಿನ. ಆವಾಗ ಅವರು ಹಾಡೋದಂತಂದ್ರೆ ಅವಾಗ ಅವರು ಟಾಪ್ ಫಾರ್ಮ್. ಆಮೇಲೆ ಐದು ವರ್ಷದ ಮೇಲೆ ಅವರಿಗೆ ಸರಿ ಇರಲಿಲ್ಲ, ಅದಕ್ಕೆ ಅವರಿಗೆ ಡಾಕ್ಟರ್ ಹಾಡಬೇಡ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ಎಲ್ಲೋ ಹೋದೆ ನಾನು, ಹತ್ತಲಾಗಿ ಇತ್ತಲಾಗಿ ತಿರುಗಾಡಿದೆ. ಕಲಾವಂತನ ಒಂದು ಆಯುಷ್ಯದೊಳಗೆ ಒಂದು ಕಾಲ ಹಿಂಗೆ ಬರ್ತದೆ, ಇದು ಯಾಕೆ ಸುಳ್ಳ ಗೊಂದಲ ಹಾಕಬೇಕು, ಎಲ್ಲರ ತಣ್ಣಗೆ ಒಂದು ನೌಕರಿ ಮಾಡಿಕೊಂಡು ಎಲ್ಲರ ಗಾನ ಮಾಸ್ತರ ಆಗೋದು ಚಲೋ, ಮತ್ತು ದರುವಂತ ಪ್ರೋಗ್ರಾಮ್ ಅಂದ್ರೆ ನಮ್ಮ ಪರೀಕ್ಷೆ.

ಪರ ಸಾಮ್ರಾಟ್ ಅನ್ನಿಸಿಕೊಂಡು ಶಾಸ್ತ್ರೀಯ ಸಂಗೀತ ವಚನ ಸಂಗೀತದ ಬತ್ತಲಾಗದ ನಾದ ಬೀಜವನ್ನು ಬಿತ್ತಿದ ನಾದ ನಕ್ಷತ್ರ ಪಂಡಿತ್ ಬಸವರಾಜ ರಾಜಗುರು. ಬಾಲ ಪ್ರತಿಭೆಯಾಗಿ ಸಂಗೀತ ಪ್ರಪಂಚಕ್ಕೆ ಬಂದವರು ಸಂಗೀತ ಲೋಕದೊಳಗ ಮರೆಯಲಾಗದ ನಾದ ಬುತ್ತಿಯನ್ನ ಕಟ್ಟಿಕೊಟ್ರು.

0: ನಾನು ಒಂದೆರಡು ಕಿರಾಣದ ಗುರುಗಳನ್ನು ಮಾಡಿಕೊಂಡಿದ್ದೆ. ಈಗ ನನ್ನ ಕಲಿಸಿದ ಪಂಚಾಕ್ಷರಿ ಗವಾಯಿಗಳು ಕಿರಾಣ ಮತ್ತು ಗ್ವಾಲಿಯರ್ ಗಾಯಕಿ ಮಾಡುವುದರಲ್ಲಿ ಬಹಳ ಅಗ್ರಗಣ್ಯರಿದ್ರು. ಅವ್ರಿಗೆ ಎರಡು ಕಿರಾಣ ಬರ್ತಿದೆ. ನನಗೆ ಹಾಡಂದ್ರೆ ಅಭಿಮಾನ. ಯಾವ್ದು ದೇವ್ರ ನಾಮ ಇರಲಿ, ವಚನೆ ಇರಲಿ, ಕೀರ್ತನೆ ಇರಲಿ, ವರ್ಣ ಇರಲಿ, ಯಾವ್ದು ನಾನು ಹಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೋ ಅದರಲ್ಲಿ ನಾನು ತಲ್ಲೀನಾಗಿ ಒಳ್ಳೆಯ ಆನಂದಪೂರ್ಣವಾಗಿ ನಾನು ಹಾಡಬಲ್ಲೆ.
1: ಶಾಸ್ತ್ರೀಯ ಸಂಗೀತದ ಕ್ಷೇತ್ರದೊಳಗ ಅಕ್ಕರೆಯ ಅಕ್ಕನಾಗಿ ಸುಸ್ವರಗಳ ಸವಿ ಸಕ್ಕರೆಯ ಬೀರಿ ಉತ್ಸಾಹದ ಸರಿಗಮಗಳ ಚಿಲುಮೆಯನ್ನ ಹರಿಸಿ ವಿಶ್ವ ಪ್ರಸಿದ್ಧಿಯನ್ನ ಗಳಿಸಿದ ಹುಬ್ಬಳ್ಳಿ ಧಾರವಾಡದ

ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಹೂಬಳ್ಳಿಯ ಚೆಲುವಿಗೆ ಸರಿಗಮಗಳ ಸೌಂದರ್ಯವನ್ನ ಹೊದಿಸಿ ಪ್ರಪಂಚದ ನಕ್ಷೆಯೊಳಗ ಹುಬ್ಬಳ್ಳಿ ಧಾರವಾಡವನ್ನ ಗುರುತಿಸೋ ಹಂಗ ಮಾಡಿದ ಕಿರಾಣ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ.

0: ನಾನು ಸವಯಗಂಧರ ಕಡೆಗೆ ನಾನಾಗಿ ಹೋಗಿಲ್ಲ. ಅಂದ್ರೆ ಅವ್ರ ಊರ್ ಕುಂದಗೋಳ, ಅವ್ರು ಇರ್ತಿದ್ರು ಹೆಚ್ಚಾಗಿ ಪೂನಾ ಬಾಂಬೆದ ಕಡೆಗೆ. ಅವ್ರು ತಮ್ಮ ಹೊಲ ಮನೆ ತಮ್ಮ ಇದ್ರ ದರ್ಶನ ವರ್ಷದಾಗ ಎರಡು ಮೂರು ಸರಿ ಬರ್ತಾ ಇದ್ರು. ಇರೋದು ಹುಬ್ಬಳ್ಳಿಯಾಗ. ಅವ್ರ ಸ್ನೇಹಿತರು ದತ್ತಪ್ಪನ ದೇಸಾಯರ್ ಅಂತ, ಅವರು ಸಂಗೀತ ಭಾಗದವರು, ಅವ್ರ ಮನ್ಯಾಗ ಇರ್ತಿದ್ರು ಅವರು. ನನಗೆ ಕೃಷ್ಣಾಚಾರ ಕಡಿಯೋದು ನಡುವ ಏನೋ ಕಾರಣದಿಂದ ಬಂದಾತು. ಬಂದ ಕೂಡಲೇ ಅವರು ಅವ್ರನ್ನ ಕರ್ಕೊಂಡು ಬಂದರು ನಮ್ಮ ಗುರುಗಳನ್ನ. ಈಕೆಗೆ ನೀ ಹಾಡು ಹೇಳು ಅಂತ ಅವರಂದ್ರು. ನಾನ ಇಲ್ಲಿ ಇರುವುದಿಲ್ಲ ಅಂದಮೇಲೆ ಶುರು ಮಾಡಿ ಏನು ಮಾಡೋದು, ಇಲ್ಲ ನೀವು ಶುರುವಾರ ಮಾಡಿರಿ, ನಾನು ಆಕೆ ಕಡಿಮೆ ಮೆಹನತ್ ಮಾಡಿಸ್ತೇನೆ. ಹಿಂಗಾಗಿ ಶುರುವಾಯಿತು. ಯಾವಾಗಾರ ಬಂದಾಗ ಹೇಳೋದು ಹೆಚ್ಚು. ಅವ್ರೇನಾರು ಹೇಳಿದ್ಕೊಂಡು ನಮ್ಮ ತಾಯಿ ಇರಲಲ್ಲ ಕರ್ನಾಟಕವರು, ಅವರಿಗೆ ನ್ಯೂಟ್ರಿಷನ್ ಜ್ಞಾನ ಮತ್ತು ಲಯದ್ದು ಭಯಂಕರ ಇದು ಇರ್ತದೆ. ಅವ್ ಹೇಳಿದ ಕೂಡ ಆಗಿಂದಾಗ ಆಕೆ ನ್ಯೂಟ್ರಿಷನ್ ಮಾಡಿ ಇಡ್ತಿದ್ರು.
1: ಧಾರವಾಡ ಅನ್ನೋ ಸಂಗೀತದ ತೊಟ್ಟಿಲಿನೊಳಗ ಸರಿಗಮಗಳ ಅವಿರತ ತಪಸ್ಸು ಮಾಡಿ ಸಾಧನೆಯ ಶಿಖರ ಏರಿ ಸಂಗೀತದ ದೊರೆಗಳಲ್ಲಿ ಒಬ್ಬರು ಎನಿಸಿಕೊಂಡವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್. ಎತ್ತರದ ಸಾಧನೆ ಮಾಡಿದ ಈ ದೇಶಿಕೋತ್ತಮ ತಮ್ಮ ಗುರುಗಳಾದ ಪಂಡಿತ್ ನೀಲ್ಕಂಠ ಬುವಾ ಮಿರಷ್ಕರ್ ಅವರೇ ತಮ್ಮನ್ನು ಹುಡುಕಿಕೊಂಡು ಬಂದ ಅಪರೂಪದ ವಿಷಯವನ್ನ ಹಂಚಿಕೊಂಡಿದ್ದು ನಮ್ಮ ಕೇಂದ್ರದ ಈ ಸಂದರ್ಶನದೊಳಗ.
2: ಗುರುಗಳು ನಾನೇನು ಆರಿಸಿದ್ದಿಲ್ಲ, ಗುರುಗಳೇ ನನ್ನನ್ನು ಆರಿಸಿಕೊಂಡು ಬಂದರು.
3: ವಿಚಿತ್ರ,
2: ಯಾಕೆಂದ್ರೆ ಕಲಿಯವರು ಗುರುಗಳನ್ನ ಹುಡುಕೋತ ಹೋಗ್ತಾರೆ. ಆದ್ರೆ ನಾನು ಇಲ್ಲಿ ಸಾಲಿ ಕಲಿಯೋದು ಬಿಟ್ಟು ನಮ್ಮ ಅಣ್ಣಂದಿರು ನಾಟ್ಯ ಕಂಪನಿಯಲ್ಲಿ ಹೋದ್ರು. ಅವ್ರು ಹೋದ ಮೇಲೆ ನಮ್ಮನ್ನು ಮನಸೂರಿನಿಂದ ಇಲ್ಲಿ ಧಾರವಾಡಕ್ಕೆ ಕರ್ಕೊಂಡು ಬಂದರು ನಮ್ಮ ಅಜ್ಜಂದಿರ ಮನೆಯಲ್ಲಿ. ಅಲ್ಲಿ ಸಾಲಿ ಕಲೀಲಿಕ್ಕೆಟ್ರು, ಅಲ್ಲೂ ಸಾಲಿ ತಪ್ಪಿಸೋದೇ ನಮ್ಮ ಕೆಲಸ. ಆಮೇಲೆ ಇಲ್ಲೊಂದು ನಾಟ್ಯ ಕಂಪನಿ ನಮ್ಮ ಅಣ್ಣಂದಿರು ಇದ್ದಂತಹ ವಾಮರಾವ್ ಮಾಸ್ತರ್ ಕಂಪನಿ ಇಲ್ಲಿ ಧಾರವಾಡಕ್ಕೆ ಬಂದಿತ್ತು. ಆ ಕಂಪನಿ ನಾಟಕ ನೋಡ್ಲಿಕ್ಕೆ ಹೋದಾಗ ನನಗೂ ಮನಸ್ಸಿನೊಳಗೆ ನಿರ್ಧಾರ ಮಾಡಿಕೊಂಡೆ ನಾನು ಇದರಲ್ಲಿ ಸೇರ್ಕೊಂಡು ಬಿಡಬೇಕು. ಆಮೇಲೆ ವಾಮನರಾವ್ ಮಾಸ್ತರರು ಇದರಿಗೆ ನನ್ನ ಒಂದು ಯಾವುದೋ ಒಂದು ಪದಗಳನ್ನು ಹಾಡಿಸಿದ್ರು. ನಾನು ಮಾಸ್ತರ್ ಏಯ್ ಅಡ್ಡಿ ಇಲ್ಲ, ಈ ಹುಡುಗ ನಮ್ಮಲ್ಲಿ ಇರಲಿ ಅಂದ್ಬಿಟ್ರು. ಕಂಪ್ನಿಯಲ್ಲಿ ಸೇರಿಕೊಂಡ ಮೇಲೆ ನಮ್ಮ ಕಂಪನಿ ಬಾಗಲಕೋಟೆಯಲ್ಲಿದ್ದಾಗೆ ನಮ್ಮ ಗುರುಗಳು ಒಬ್ಬ ಹುಡುಗ ಚೆನ್ನಾಗಿ ಹಾಡ್ತಾನಂತೆ, ಮತ್ತೆ ಆ ಹುಡುಗನ ಹಾಡು ಕೇಳಬೇಕಾಯ್ದು ಅಂತ ಅವರು ನಮ್ಮ ಥಿಯೇಟರ್ಗೆ ಬಂದರು.
4: ಯಾವ ಗುರುಗಳು? ಅವ್ರ ಹೆಸರು
2: ನೀಲಕಂಠ ಬುವಾ ಅವರು ಅಂತ ಮಿರಜ್. ನಮ್ಮನ್ನ ಹಾಡಿಸಿ ನೋಡಿದ್ರು, ಏ ಈ ಹುಡುಗನ ನಾನು ತಯಾರು ಮಾಡ್ತೀನಿ, ಸುಮ್ಮನೆ ನಾಟಕ ಕಂಪನಿಯಲ್ಲಿ ಯಾಕೆ ಕೇಳಿಸ್ತೀರಿ ಹುಡುಗನ, ನನ್ನ ಕಡೆ ಕೊಟ್ಟು ಬಿಡ್ರಿ ಅಂತ ನಮ್ಮ ಅಣ್ಣ ಅವರು. ಬಿಕ್ಕ ಹುಡುಗಂತ ಹೋದ್ರು ಸಿಗುದಿಲ್ಲ, ತಾವಾಗಿ ಬಂದಿದ್ದೀನಿ.

0: ಸಂಗೀತವೆಂದರೆ ಪರಬ್ರಹ್ಮ, ಪರಮಾತ್ಮನ ಉಪಾಸನೆ. ಸಂಗೀತದ ಆಸ್ವಾದನೆಯಿಂದ ಪಶು ಪಕ್ಷಿ ಮನುಷ್ಯ ದೇವಗಂಧರ್ವರು ತಲೆದೂಗುವಂತಾಗಬೇಕು
1: ಅನ್ನೋ ಮಂತ್ರವನ್ನ ಅಳವಡಿಸಿಕೊಂಡು ಪರ್ವತೀಶನ ದಯದಿಂದ ನಾದ ಶಿಖರವಾಗಿ ಬೆಳೆದು ನಿಂತವರೇ ಪಂಡಿತ್ ದತ್ತಾತ್ರೇಯ ರಾಮರಾವ್ ಪರ್ವತೀಕರ್. ಸ್ವರಮಂಡಲ, ಸೂರ್ಬಹಾರ್ ಮತ್ತು ವಿಚಿತ್ರ ವೀಣೆ ಇವುಗಳನ್ನ ಒಂದು ಕಡೆ ಸಂಯೋಜಿಸಿ ವಿವಿಧ ಗೇಜುಗಳ 48 ತಂತಿಗಳ ವಿಶೇಷ ವಾದ್ಯ ದತ್ತಾತ್ರೇಯ ವೀಣಾವಾದನ ಅಂತ ತಯಾರು ಮಾಡಿದ್ರು ಈ ವೀಣಾ ಬಾಬಾ. ಆ ಮೂಲಕ ಶ್ರೀಹರಿಯ ಧ್ಯಾನ ಮಾಡಿದ್ರು ಈ ಅಪರೋಕ್ಷ ಜ್ಞಾನಿ.

0: ಅಭೂತಪೂರ್ವ ಸಂಗೀತದಿಂದ ಸಿಂಗಾರಗೊಂಡುದ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರ. ಇನ್ನು ಸಂಸ್ಕೃತಿಯ ಮತ್ತೊಂದು ಮುಖ, ಸಾಹಿತ್ಯದ ಚಲುವಿನಿಂದಲೂ ಅಲಂಕೃತ ಈ ನಮ್ಮ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರ.
1: ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು, ಕನ್ನಡದ ಹಾಗೆ ಕೇಳಿಸಬಹುದು ಈ ಮಾತು. ಆದರೂ ಇದು ಮಾನವ್ಯ ಜೀವದಿಂದ ಜೀವಕ್ಕೆ ಕಟ್ಟಿದ ಸೇತು
0: ಅಂತ ಧಾರವಾಡ ಆಕಾಶವಾಣಿಯನ್ನ ಬಣ್ಣಿಸಿದ ಕನ್ನಡದ ಶ್ರೇಷ್ಠ ಕವಿ ಸಾಹಿತಿ ಭುವನದ ಭಾಗ್ಯ ಎನಿಸಿಕೊಂಡ ವರಕವಿ ಅಂಬಿಕಾತನೆಯ ದತ್ತರು. ಅವರೇ ಕೊಂಡಾಡಿದ ನಾಡ ಜನರ ಧನಿ, ನಾಡವರೆಲ್ಲರ ನುಡಿದೋಣಿ ಧಾರವಾಡ ಆಕಾಶವಾಣಿ ಈ ಯುಗದ ಕವಿಯ ಧನಿಯನ್ನ ಜೋಪಾನವಾಗಿ ಇಟ್ಟುಕೊಂಡದ್ದು ಹಿಂಗ.
2: ಕಾಲ ಸ್ವಭಾವ ನಿಯತಿ ಎದುರಿಚ್ಛಾ ಭೂತ ಯೋನಿ ಪುರುಷ ಇವು ಚಿಂತನದ ಸಂತೆಯ ಸಂಸ್ಥೆಯ ನೈಜ ಪದಾರ್ಥಗಳು. ಇವುಗಳ ಸಾಹಿತ್ಯದಿಂದ ರಸಪಾಕ ಮಾಡಿಕೊಂಡು ಚಿಂತನವೇ ನವೀನಕ್ಕೆ ಸಿದ್ಧಗೊಳಿಸುವ ಅನಂತ ಚತುಷ್ಟಯ. ಶಂಖ ಚಕ್ರ ಗದಾ ಪದ್ಮಗಳು ಕೇವಲ ಸಂಹಾರಕಗಳಲ್ಲ, ಅವು ಸೃಷ್ಟಿ ಸಂಯೋಜಕ ಆಯುಧಗಳು. ಇದು ಭಗವಂತನೆಂಬ ವಿಭಕ್ತರಾದಂತೆ ಭಕ್ತರು ಕಂಡರೂ ಅದು ಅವಿಭಕ್ತ ಭಕ್ತಿ ಲೀಲಾ ಪ್ರಪಂಚ. ಇದು ಇದು ನವೋನವ ತತ್ವ. ಈ ತತ್ವಕ್ಕೆ ಹೊಂದಿಕೊಂಡೇ ವಿಶ್ವರೂಪನ ಏಕೋನವಿಂಶತಿ ಎಂದರೆ 19 ಮುಖ ಸಾಕ್ಷಿಯಾಗಿ ನಿಂತಿವೆ.
1: ಮಾಡಿ ಉಂಡಿದ್ದೇವೆ ನಮ ನಮಗೆ ಸೇರಿದ ಅಡಿಗೆ, ಇದ್ದ ಶಕ್ತಿಯಲ್ಲಿ ತುಸುದೂರ ನಡೆದಿದ್ದೇವೆ. ರೂಢಿಯಾಗಿದೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ನಡಿಗೆ, ಮುಖ್ಯ ಬೇಕಾದದ್ದು ಜೀವಂತ ಗತಿ ಹೊಸ ನೆತ್ತರಿನ ಕೊಡುಗೆ
0: ಅಂತ ಹೇಳಿದ ಧಾರವಾಡದ ಚೆಂಬೆಳಕಿನ ಕವಿ ನಾಡೋಜ ಚೆನ್ನವೀರ ಕಣವಿ ಅವರು ಧಾರವಾಡ ಆಕಾಶವಾಣಿಯೊಳಗ ಉಳಿದದ್ದು ಮಾತಾಡಿದ್ದು ಬೇಕಾದಷ್ಟು. ಅವರು ರಚಿಸಿರೋ ಅನೇಕ ಹಾಡುಗಳು ಈ ಕೇಂದ್ರದಿಂದ ಅನವರತ ಮೂಡಿ ಬರ್ತಾನ. ಅವ
3: ಈಗ ನಾನು ಬರೆಯುವ ಹೊತ್ತಿಗೆ ನವೋದಯ ಕಾವ್ಯ ಅತ್ಯಂತ ಉತ್ಕೃಷ್ಟವಂತ
4: ಇತ್ತು,
3: ಒಂದು ಮಟ್ಟದಲ್ಲಿ ಇತ್ತು. ಧಾರವಾಡಕ್ಕೆ ನಾನು ಬಂದೆ, ಬೇಂದ್ರೆಯವರಿದ್ರು, ಆನಂದಕಂದರು, ಮತ್ತು ಒಟ್ಟು ಧಾರವಾಡದ ವಾತಾವರಣವೇ ಆ ರೀತಿ ಕಾವ್ಯಕ್ಕೆ ಒಂದು ಹೊಸ ಒಂದು ಹುಮ್ಮಸ್ಸನ್ನು ಉತ್ಸಾಹವನ್ನು ತುಂಬತಕ್ಕಂಥದ್ದು. ಗಾಡಿಯಲ್ಲೇ ಆ ಒಂದು ವಾತಾವರಣ ಅಂಥದ್ದು ಇತ್ತು. ಅದರಿಂದ ಆಗ ಅಸಹಜವಾಗಿಯೇ ಒಂದು ನವೋದಯ ಕಾವ್ಯದ ರೀತಿಯಲ್ಲಿ ಬರೆಯುವಾಗ ಒಂದು ಇದು ಸಿಕ್ತು.

0: ಕನ್ನಡ ನಾಡು ನುಡಿಯ ಘನತೆಗೆ ಸ್ವಲ್ಪವೂ ಧಕ್ಕೆ ಬರದಂಗ ಸದಾ ಹೋರಾಟ ಮಾಡ್ತಾ ಇದ್ದ ಕನ್ನಡದ ದೊಡ್ಡಪ್ಪ ಸಾಹಿತಿ ಪತ್ರಕರ್ತ ಪಾಟೀಲ ಪುಟ್ಟಪ್ಪ. ದಿನದ ಪ್ರಸಾರ ಆರಂಭವಾದಾಗಿನಿಂದ ಮುಕ್ತಾಯದವರೆಗೆ ಧಾರವಾಡ ಆಕಾಶವಾಣಿಗೆ ಕಿವಿಯಾಗಿರ್ತಿದ್ದ ಪಾಪು ಅವರಿಗೆ ಧಾರವಾಡ ಆಕಾಶವಾಣಿ ಅಂದ್ರ ಎಲ್ಲಿಲ್ಲದ ಅಭಿಮಾನ.
1: ಬಹಳ ಜನಗಳಿಗೆ ತಿಳುವಳಿಕೆಯನ್ನ, ಅವರ ಜ್ಞಾನದ ತಿಳುವಳಿಕೆಗಳನ್ನು ವಿಸ್ತಾರ ಮಾಡಿದೆ, ಮನರಂಜನೆ ಒದಗಿಸಿಕೊಟ್ಟಿದೆ ಮತ್ತು ತಿಳುವಳಿಕೆ ನೀಡಿದೆ. ಒಂದು ಪ್ರಸಾರ ಮಾಧ್ಯಮ ಮಾಡತಕ್ಕಂಥ ಕೆಲಸ ಇವೇ ಮೂರು: ಜನರಿಗೆ ತಿಳುವಳಿಕೆ ಕೊಡೋದು, ಪ್ರಸನ್ನತೆ ತರೋದು ಮತ್ತು ಅವರ ತಿಳುವಳಿಕೆ ಕ್ಷಿತಿಗಳನ್ನು ವಿಸ್ತಾರ ಮಾಡೋದು, ಜನಗಳನ್ನು ಸಮೀಪಕ್ಕೆ ತರೋದು. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಆಕಾಶವಾಣಿಯಲ್ಲಿ ಏನು ಬಂದರೂ ಅದನ್ನು ನಾನು ಕೇಳ್ತೇನೆ.
0: ಮುಂಬೈ ಆಕಾಶವಾಣಿಯೊಳಗ ಕನ್ನಡದ ಕೈಂಕರ್ಯ ಮಾಡ್ತಾ ನಂತರ ಧಾರವಾಡ ಆಕಾಶವಾಣಿಗೆ ಬಂದು ವಿಶೇಷ ಕಾರ್ಯಕ್ರಮ ನಾಟಕಗಳನ್ನು ನಿರ್ಮಾಣ ಮಾಡಿ ಧಾರವಾಡ ಆಕಾಶವಾಣಿಯ ಇತಿಹಾಸದೊಳಗ ಅಜರಾಮರರಾಗಿ ನಿಂತವರು ನಾನೇ ಕಾಕಾ ಎನಿಸಿಕೊಂಡ ಎನ್ಕೆ ಕುಲಕರ್ಣಿ. ಎನ್ಕೆ ಅವರು ಬರೆದ ಈ ಕವಿತೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ನಿರಂತರವಾಗಿ ಪ್ರಸಾರ ಆಗ್ತದೆ.

0: ವೈದ್ಯಕೀಯ ಕ್ಷೇತ್ರದೊಳಗ ಅಪಾರ ಸೇವೆ ಮಾಡ್ತಾ ತಮ್ಮ ನಿರ್ಭಿಡೆಯ ನುಡಿಗಳಿಂದ ಸಾರ್ವಜನಿಕರೊಳಗ ಆರೋಗ್ಯ ಜಾಗೃತಿಯನ್ನ ಮೂಡಿಸ್ತಾ ಜನಪ್ರಿಯರಾಗಿದ್ದ ವೈದ್ಯ ಡಾಕ್ಟರ್ ಸರ್ಜ ನಾಗಲೋಟಿ ಮಠ್.
1: ಚಟ ಅನ್ನೋ ಶಬ್ದ ನಮ್ಗೆ ಗುರ್ತೈತಿ. ಯಾವುದೋ ಒಂದು ಕೆಲಸ ಪದೇ ಪದೇ ಮಾಡಕ್ ಹದ್ದೀವೋ ತಂದ್ರೆ ಅದಕ್ಕೆ ಚಟ ಆತೀವಿ. ಈ ಚಟ ಏನಾರ ಒಂದು ದುಷ್ಪರಿಣಾಮ ಮಾಡಕ್ ಹೈತು ಅಂತಂದ್ರೆ ಅದಕ್ಕೆ ದುಶ್ಚಟ ಆತೀವಿ. ಈ ದುಶ್ಚಟ ಇನ್ನೂ ಜಾಸ್ತಿ ಆಗಿ ಬಹಳ ಹಾನಿಯಾಗುವ

0: ಅಂತ ಪರಿಸ್ಥಿತಿ ಬತ್ತು ಅಂತಂದ್ರೆ ಅದಕ್ಕೆ ವ್ಯಸನ ಆತಿವಿ. ಮುಂದೆ ಈ ವ್ಯಸನ ಯಾವ ಬೆಳೆಸ್ಕೊಂಡಿರ್ತಾನೋ ಅವ ವ್ಯಸನಿ ಅಕ್ಕನ. ಇದಕ್ಕೆ ಒಂದ ಕಾರಣ ಐತಿ ಅಂತ ಏನೇನು ಇಲ್ರಿ. ಈ ಮನುಷ್ಯಾಗ ವ್ಯಸನ ಬರಬೇಕಾತು ಅಂತಂದ್ರೆ ಒಂದನೇದು ಏನೋ ಅವನದು ಮನಸ್ಸು ಕೆಟ್ಟಿರ್ತೈತಿ, ಒಂಥರ ಅವ ಡಿಪ್ರೆಸ್ ಆಗಿರ್ತಾನು. ಹಿಂಗೆ ಆದ ಹೊತ್ತಿನ್ಯಾಗ ಯಾರೋ ಒಬ್ರು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರ.
1: ರಾಷ್ಟ್ರ ಧರ್ಮ ನಮ್ಮೆಲ್ಲರಿಗೊಂದೇ ಎಂದು ಅರಿತು ಬನ್ನಿ ಅನ್ನೋ ಕೂಗಿಗೆ ತಮ್ಮ ಉಸಿರನ್ನೇ ನೀಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಧ್ವನಿ ನಮ್ಮ ಧ್ವನಿ ಭಂಡಾರದ ಅತ್ಯಮೂಲ್ಯ ಧ್ವನಿ.
2: ಮುಸ್ಕೋ ಆಜ್ ಕ್ಯಾ ಕರ್ನಾ ಹೈ ವೋ ಮುಸ್ಕೋ ಕೋ ದೇಖನಾ ಹೈ ಅಗರ್ ಮೇ ಹಿಂದೂಸ್ತಾನ್ ರೂಪಿ ಗಜರಾಜ್ ಹೈ ಉಸ್ಕೋ ಮೇ ಇಸ್ ವಾಸನಾ ಮೇ ಸೇ ಛುಡಾನಾ ಚಾಹತಾ ಹೂಂ ಕಿ ಮುಸ್ಕೋ ಕ್ಯಾ ಕರ್ನಾ ಚಾಹಿಯೇ.
1: ವಿಜ್ಞಾನದ ದರ್ಶನ ಮಾಡಿಸಿ ವೈಜ್ಞಾನಿಕ ಸಂಗತಿಗಳನ್ನು ತಿಳಿಸಿ ಹೇಳಿ ಅಗಾಧ ಪರಿಣಾಮ ಬೀರಿದ ರಾಮನ್ ಪರಿಣಾಮದ ಸಿವಿ ರಾಮನ್ ಅವರ ಧ್ವನಿ ಈ ಯುಗದ ಅಗಾಧ ಧ್ವನಿ.
3: ಇಟ್ ಇಸ್ ಸ್ಕೇರ್ಸ್ಲಿ ಪಾಸಿಬಲ್ ಟು ಸ್ಪೀಕ್ ಆಫ್ ಬುಕ್ಸ್ ದಟ್ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಒನ್ ವಿದೌಟ್ ಫೈಂಡಿಂಗ್ ಒನ್ ಸೆಲ್ಫ್ ಎಂಗೇಜ್ಡ್ ಆನ್ ಆನ್ ಆಟೋಬಯೋಗ್ರಾಫಿಕಲ್ ಎಸೇ ಆಫ್ ಎ ಸಾರ್ಟ್. ಎ ಮ್ಯಾನ್ಸ್ ಔಟ್ಲುಕ್ ಆನ್ ದಿ ಪ್ರಾಬ್ಲಮ್ಸ್ ಆಫ್ ಲೈಫ್ ಈಸ್ ನೆಸೆಸರಿಲಿ ಮೋಲ್ಡೆಡ್ by the influences to which he has been subject and especially by the influences brought to bear on him when at an impressionable age. The share which books have had in shaping his mental outlook and ultimately also his career in life is, I fancy, a highly variable one and to no small extent dependent on a person's environment at home and at school in his early days.
1: ಇನ್ನ ಕನ್ನಡ ಚಿತ್ರರಂಗದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಹುಬ್ಬಳ್ಳಿ ಧಾರವಾಡಕ್ಕೂ ಅವಿನಾಭಾವ ಸಂಬಂಧ. ಅಣ್ಣ ಅವರ ಸವಿದನಿ ಸವಿ ಹಾಡುಗಳಿಗೆ ಕೊರತೆನ ಇಲ್ಲ ಧಾರವಾಡ ಆಕಾಶವಾಣಿಯ ಧ್ವನಿ ಭಂಡಾರದೊಳಗ.
4: ನನ್ನ ಒಂದು ನೀವು ಕಂಡ ಹಾಗೆ ವೀರಣ್ಣ ಅವರು ಡ್ರಾಮಾ ಕಂಪನಿಯಲ್ಲಿ ನೋಡಿದೆ ನಮ್ಮ ಅಪ್ಪಾಜಿ ಜೊತೆ. ಅಲ್ಲಿ ಒಂದು 12-13 ವರ್ಷ ಹೆಚ್ಚು ಕಮ್ಮಿ ನಮಗೆ ನಾಟಕದ ಕಂಪನಿಗಳಲ್ಲಿ ಇದ್ದೀವಿ. ಈಗಾಗಲೇ ಸಿನಿಮಾ ರಂಗಕ್ಕೆ ಬಂದು ಹೆಚ್ಚು ಕಮ್ಮಿ 24 ವರ್ಷ ಆಯ್ತು. ನಾವು ನರಸಿಂಹರಾಜ್ ಅವರೆಲ್ಲ ಒಟ್ಟಿಗೆ ಹೋಗಿದ್ದು ಅಲ್ವೇ. ಅಲ್ಲಿಂದ ಈಚೆಗೆ ಏನಪ್ಪ ಬಣ್ಣ ಬಳ್ಕೊಂಡು ಕುಣಿದಿರೋದೊಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡವರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರದಿದ್ದಂತ ಪ್ರಶ್ನೆ ಅದು. ಪ್ರತಿ 3 ಕೋಟಿ 3 ಕೋಟಿ ಕನ್ನಡಿಗರು ಅಂತ ಯಾರಿದಾರೋ, ಯಾರನ್ನ ನಾನು ನನ್ನ ಒಂದು ಆತ್ಮೀಯ ಬಂಧುಗಳು ಅಂತ ನಾನು ತಿಳ್ಕೊಂಡಿದ್ದೀನೋ, ಅವರುಗಳು ಕೂಡ ಅಷ್ಟರ ಮಟ್ಟಿಗೆ ಇವನು ಒಬ್ಬ ನಮ್ಮ ಅಣ್ಣ ತಮ್ಮನೋ ಅಥವಾ ನಮ್ಮ ಮಗನೋ ಅನ್ನೋಂತಹ ಭಾವನೆಗಳು ಅವ್ರು ಹೇಗೆ ಇಟ್ಕೊಂಡಿದಾರೋ ಅದು ಇವತ್ತಿನವರೆಗೂ ಹಾಗೆ ನಡ್ಕೊಂಡ್ಬಂದಿದೆ.
1: ಸರಿಗಮ ನದಿಯನ್ನ ತೇಲಿ ಬಿಡ್ತಾ ಸಾಹಿತ್ಯ ಸಿರಿಯನ್ನ ಶ್ರೋತೃಗಳ ಉಡಿಗೆ ಒಪ್ಪಿಸ್ತಾ ಅಮೃತ ಕ್ಷಣಗಳ ಆಹ್ಲಾದ ಪಡೆದಿರೋ ಧಾರವಾಡ ಆಕಾಶವಾಣಿ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ನಿಧಿ. ಈ ನಿಮ್ಮ ಧಾರವಾಡ ಆಕಾಶವಾಣಿ ನಾದ ಲೀಲೆಯೊಂದಿಗೆ ಬೆರೆತ ಕನ್ನಡದ ಸೆಲೆಯ ಐಸಿರಿ.

ಧಾರವಾಡದ ಅದ್ಭುತ ಸಾಹಿತ್ಯವನ್ನ ಅರಗಿಸಿಕೊಂಡು, ಧಾರವಾಡದ ಅಮೋಘ ಸಂಗೀತವನ್ನ ಅಡಗಿಸಿಟ್ಟುಕೊಂಡು ಮುನ್ನಡೀತ 75 ವಸಂತಗಳನ್ನ ಪೂರೈಸಿ 76ರ ಸಂಭ್ರಮದೊಳಗ ವಿಜೃಂಭಿಸ್ತಾದ ಅಮೃತ ವಾಹಿನಿಯ ಆನಂದದ ಖಣಿ, ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಾಯಾರಾಮನ್. ಪ್ರಸ್ತುತಿ ನೆರವು

0: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
1: ಆಕಾಶವಾಣಿ ಧಾರವಾಡ.
0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ, ತಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿ ಮನದ ಸವಾರಿ.
3: ಅಮ್ಮ ನಾನು ಶಾಲಿ ಹೋಗ್ಬೇಕಮ್ಮ, ಓದ್ತೀನಿ ಬರೀತೀನಿ ಅಮ್ಮ, ನಾನು ಶಾಲಿ ಹೋಗ್ಬೇಕಮ್ಮ.
4: ದಿಲ್ಲಿ ಛೋಟಾಸಾ ಛೋಟೀಸಿ ಆಶಾ.
0: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ, ಶಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ. ಖರೆ ಕೇಳಿರಲ್ಲ, ಮನಸ್ಸಿದ್ರ ಮಹಾದಾರಿ. ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ, ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ. ಶಾರಿ ನೀ ಈಗ ಬರಾಬರ ನಡಿ, ಸಾಲಿ ಕಡೆ ಮುಖ ಮಾಡಿ. ನೀವ್ ಯಾರು ಅಕಿನೀಗ ತಡಿಬ್ಯಾಡ್ರಿ. ಹೆಣ್ಣೊಂದು ಕಲತ್ರ ಸಾಲಿ ಒಂದನ್ ತೆರೆದಂಗ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
3: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
2: ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುಜ್ಜಿಗಿದ್ದೆ ಐತೆ ಇಲ್ಲ ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
4: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?

ಸಮಯ 10 ಗಂಟೆ ಆಗುತ್ತಲಿದೆ. ಈಗ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳೋಣ. ಬೆಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯಲ್ಲಿ ರಾಗ್ ಶಂಕರಾಭರಣಂ ಕೇಳೋಣ. ತ್ಯಾಗರಾಜರ ಕೃತಿ ಆದಿತಾಳ. ವಯಲಿನ್ ಕೆ ಚಾರುಲತಾ, ಮೃದಂಗಂ ರಾಧಾಕೃಷ್ಣನ್. ಕೇಳಿ ರಾಗ್ ಶಂಕರಾಭರಣಂ.

ಇದುವರೆಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬೆಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ ಕೇಳಿದಿರಿ. ವಯಲಿನ್ ಸಾಥ್ ನೀಡಿದವರು ಕೆ ಚಾರುಲತಾ, ಮೃದಂಗಂನಲ್ಲಿ ರಾಧಾಕೃಷ್ಣನ್. ಇಲ್ಲಿಗೆ ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಸಮಯ 10:30 ಆಗುತ್ತಲಿದೆ. ಇನ್ನು ಮುಂದೆ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ಪ್ರಸಾರವಾಗಲಿರುವ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಇಂದಿನ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಮುಂಜಾನೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:25 ಶ್ರೀಧರ್ ಕಟ್ಟಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆ, 6:35 ಸುಬೋಧ ಸಮಾಲೋಚನೆ ಭಾಗವಹಿಸುತ್ತಾರೆ ಡಾ ಗುರುರಾಜ್ ಪಾಟೀಲ್. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸುಧಾರಿ.

ಸಂಕೇತ ಕಂಪ್ಯೂಟರಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರ್ಸಿ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹರೀಶ್ ಕುಲಕರ್ಣಿ ಅವರಿಂದ ಕೊಳಲು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಶ್ರೀನಿವಾಸ್ ಡಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15 ಗೀತರಾಮಾಯಣ ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕು ಬೂದಿಹಾಳದ ಲಕ್ಷ್ಮಣ ಪೂಜಾರ್ ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ಸನ್ನಿವೇಶ ಕೇಳುತ್ತೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರಿಂದ ಮೋಹನ ವೀಣಾ ವಾದನ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮೋಹನ್ ಅವರಿಂದ ಲಘುದಾಟಿಯ ಭಾಷಣ ಅಕ್ಕ ಭಾವನ ಹೊಸ ದೀಪಾವಳಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಡಾ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ. ಈ ಕಾರ್ಯಕ್ರಮದಲ್ಲಿ ಪಿಎಂ ಲೈವ್ ಸ್ಟಾಕ್ ಮಿಷನ್ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 11:20 ಹುಬ್ಬಳ್ಳಿ ತಾಲೂಕು ಬೈರಿದೇವರಕೊಪ್ಪದ ರಾಮು ಬಿ ಮೂಲಗಿ ಮತ್ತು ಸಂಗಡಿಗರಿಂದ ಹಂತಿಪದ. 11:30 ಕಾರ್ಯಕ್ರಮ ನಿಮ್ಮೊಂದಿಗೆ. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮಾವು ಬೆಳೆಗಾರರ ಅಧ್ಯಕ್ಷರಾದ ಡಾ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಳಿ. 7:45 ತಲತ್ ಅಜೀಜ್ ಅವರಿಂದ ಗಜಲ್. 8:00 ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ 2026 ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಕುಷ್ಟಗಿಯ ಲಲಿತಮ್ಮ ಹಿರೇಮಠ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ನಂತರ ಕ್ರೀಡಾ ಸುದ್ದಿ ಕೇಳುತ್ತೀರಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಪರಿವರ್ತನೆ. ರಚನೆ ಡಾ ಶಶಿಧರ ನರೇಂದ್ರ. ನಿರ್ಮಾಣ ಜಿ ಸುರೇಖಾ ಸುರೇಶ್. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. 11:30 ಎಫ್ಎಂ ಗೋಲ್ಡ್ ಕಾರ್ಯಕ್ರಮ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಸಮಯ 11:09:13. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಮುಂದುವರೆಯಲಿದೆ ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆ ಇವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.